ಆಕಾಶವಾಣಿ ಹಸನ ಎಫ್ಎಂ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಜ್ಯೇಷ್ಠ ಮಾಸದ 8ನೇ ದಿನ, ಅಂದರೆ 2026ನೇ ಸವಿ ಮೇ ತಿಂಗಳ 29ನೇ ತಾರೀಖು ಶುಕ್ರವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ನಮ್ಮ ಸ್ಟುಡಿಯೋ ಸಮಯ 5:58:38. ಈ ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಿರೋದು ನಿಮ್ಮ ಗೆಳತಿ ದೀಪಾ.

ಆಕಾಶವಾಣಿ ಹಾಸನ ಕಾರ್ಯಕ್ರಮ ವಿವರಣೆ ಕೇಳುಗರೇ, ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾ ಲೋಕೇಶ್ ಅಗಸನಕಟ್ಟೆಯವರಿಂದ. 6:35 ಹಾಗೂ 7:15 ಭಾವಗೀತೆಗಳು. 6:45 ರೈತರಿಗೆ ಸಲಹೆ. 6:50 ಪ್ರಾಯೋಜಿತ ಕಾರ್ಯಕ್ರಮ ತಿಪಟೂರಿನ ಶ್ರೀ ಕೆರೆಗೂಡಿ ರಂಗಾಪುರ ಶ್ರೀಮಠದ ಸೇವಾ ಕಾರ್ಯಗಳು. ಪ್ರಾಯೋಜಕರು ಶ್ರೀ ಕೆರೆಗೂಡಿ ರಂಗಾಪುರ ಶ್ರೀಮಠ ತಿಪಟೂರು. 7:45 ಗರ್ಭಾವಸ್ಥೆಯ ಸಮಯದಲ್ಲಿ ಇರುವ ತಪ್ಪು ಕಲ್ಪನೆಗಳು, ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಹಾಸನದ ಶಿವಿಯ ಐವಿಎಸ್ ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನೀಲ್ ವಯ್ಯಾರ್ ಅವರು. ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಕಾರ್ಯಕ್ರಮದ ಪ್ರಾಯೋಜಕರು ಶಿವಿಯ ಐವಿಎಸ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ. ನಂತರ ಸವಿಗಾನ. 8:30 ಗಾಂಧಿ ಸ್ಮೃತಿ. 8:45 ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ. 9:00 ಚಿತ್ರಚೈತ್ರ. 10:00 ಜ್ಞಾನದೇವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ. 10:30 ವಾಟ್ಸಪ್ ಗೀತೆಗಳು. 11:00 ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಾರುಲತಾಮಣಿಯವರ ಹಾಡುಗಾರಿಕೆ.

ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ, ಅಂಡವಾಯು ಅಥವಾ ಹರ್ನಿಯಾ ಈ ಕುರಿತು ಡಾ ಸುಶ್ರೂತಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತಾ ಎಫ್ ತಳವಾರ್, 1:00 ಪ್ರಗತಿ ಪಥ, ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. 1:20 ನಮ್ಮ ನಿಲಯದಿಂದ ಭಾವಗೀತೆಗಳು, 1:30 ಹಾಗೂ ಮಧ್ಯಾಹ್ನ 2:40 ಕನ್ನಡ ಚಿತ್ರಗೀತೆಗಳು.

ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, ನೇರ ಫೋನ್ ಇನ್ ಕಾರ್ಯಕ್ರಮ. 6:10 ಸೇವಾ ಮಾಹಿತಿ, 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಕೃಷಿ ರಂಗ, ಕೃಷಿ ಬದುಕಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಕೃಷಿಕ ಎಸ್ಎಂ ಗಂಗಾಧರಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಚಿತ್ರಗೀತೆಗಳು. 8:00 ದಾವಣಗೆರೆಯ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಭಾರತದ ಗೌರವಾನ್ವಿತ ಉಪರಾಷ್ಟಪತಿಗಳ ಭೇಟಿ ಕುರಿತ ಬಾನುಲಿ ವರದಿ. 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ದೆಹಲಿ ಕೇಂದ್ರದಿಂದ ಕರೆಂಟ್ ಅಫೇರ್ಸ್. 10:00 ಮಧುರ ಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಮುಂಬೈ ಕೇಂದ್ರದಿಂದ ಗೀತ್ ಗಾತಾ ಚಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳು.

ಕಾರ್ಯಕ್ರಮದ ಆರಂಭದಲ್ಲಿ ಆರ್ಎನ್ ಜಯಗೋಪಾಲ್ರವರ ಭಕ್ತಿ ರಚನೆ. ಶಾರದೆ ಪಾದಕ್ಕೆ ತಂದೆ ಕಾಣಿಕೆ ನನ್ನ ಕವಿತೆ, ಹಾಡಿದ್ದಾರೆ ವಾಣಿ ಜಯರಾಮ್.

ಸ್ತುತಿ ಮಲ್ಲಿಕ ಕಾರ್ಯಕ್ರಮದಲ್ಲೀಗ ಗದುಗಿನ ವೀರನಾರಾಯಣರ ರಚನೆ. ನೀನಲ್ಲದಿನ್ನಾರು ಸಲಹುವರು ಹರಿಯೇ. ಹಾಡಿದ್ದಾರೆ ಡಾಕ್ಟರ್ ನಾಗರಾಜ್ ಹವಾಲ್ದಾರ್.

ಸ್ತುತಿ ಮಲ್ಲಿಕ ಕಾರ್ಯಕ್ರಮದ ಕೊನೆಯಲ್ಲಿ ಪದ್ಮಾ ಅಡಿಗ ಅವರ ಸ್ವರದಲ್ಲಿ ಕೇಳಿ ಮಡಿವಾಳ ಮಾಚಿದೇವ ಅವರ ರಚನೆ. ಅಂಗಾಲ ಕಂಠವರಾಗಬಹುದಲ್ಲದೆ ಮೈಯೆಲ್ಲ ಕಂಠವರಾಗಬಾರದು.

ಆಕಾಶವಾಣಿ ಹಾಸನ. ಈಗ ವೇಳೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ ಡಾಕ್ಟರ್ ಲೋಕೇಶ್ ಅವರಿಂದ.
1: ಅನುಭಾವಿಗಳೊಬ್ಬರು ತಮ್ಮೊಂದಿಗಿನ ಅನುಸಂಧಾನಿಗಳಿಗೆ ಒಂದು ಕಿವಿಮಾತನ್ನು ಹೇಳುತ್ತಿದ್ದರು. ನಿಮ್ಮ ವಿಚಾರಗಳನ್ನು ಕನಸುಗಳನ್ನು ನೀವು ಹೇಳುವುದಿದ್ದರೆ ಯುವಕರಿಗೆ ಹೇಳಿ, ಮಧ್ಯವಯಸ್ಕರಿಗೆ ವೃದ್ಧರಿಗೆ ಹೇಳಬೇಡಿ, ಅದು ಅಪ್ರಯೋಜಕ. ಜೀವನ ಸಂಧ್ಯಾಕಾಲದಲ್ಲಿರುವ ವೃದ್ಧರು ಹರಿದ ಗೋಣಿಲವಿದ್ದಂತೆ, ಅವರಿಗೆ ಹೇಳಿದ ಒಂದೂ ಮಾತು ಉಳಿಯುವುದಿಲ್ಲ, ಎಲ್ಲ ಸೋರಿ ಹೋಗುತ್ತದೆ. ಇನ್ನು ಮಧ್ಯವಯಸ್ಕರದು ತುಂಬಿದ ಚೀಲ, ಬೇಕಾದದ್ದು ಬೇಡವಾದ್ದರಿಂದ ಅದು ತುಂಬಿ ಹೋಗಿದೆ. ನೀವು ಮತ್ತೆ ತುಂಬಲೆತ್ನಿಸಿದರೆ ಅದು ಹೊರಚೆಲ್ಲುತ್ತದೆ, ಇದೂ ಅಪ್ರಯೋಜನವೇ. ಇನ್ನುಳಿದ ಯುವಕರದ್ದು ಖಾಲಿ ಚೀಲ, ಅದರಲ್ಲಿ ನೀವು ಎಷ್ಟು ಸುವಿಚಾರ ಹೇಳಿದರೂ ತುಂಬುತ್ತದೆ. ಅವರನ್ನು ಗುರಿಯಾಗಿರಿಸಿಕೊಂಡು ನೀವು ಕಾರ್ಯಪ್ರವೃತ್ತರಾಗಿರಿ ಎನ್ನುತ್ತಿದ್ದರು. ಈ ಮಾತಿನ ಹಿಂದಿರುವ ಸೂಕ್ಷ್ಮತೆಯನ್ನು ಗಮನಿಸಿದರೆ ಇದು ಎಷ್ಟೊಂದು ಸತ್ಯ ಎಂದೆನಿಸುವುದಿಲ್ಲವೇ? ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಬೇಕಾದದ್ದನ್ನೋ ಬೇಡವಾದದ್ದನ್ನೋ ತನ್ನ ಸ್ಮೃತಿಕೋಶದಲ್ಲಿ ತುಂಬಿಕೊಳ್ಳುವ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಲೇ ಬಂದಿದ್ದಾನೆ. ಅದು ಅವನ ಅಭಿರುಚಿ ಮತ್ತು ಸಂಸ್ಕಾರದಿಂದ ಆಗುವ, ಅದರಿಂದ ತುಂಬಿ ಹೋಗಿರುವ ಭಂಡಾರ. ಈ ಭಂಡಾರದಲ್ಲಿ ರತ್ನವಿದೆಯೋ, ಮುತ್ತು ಹವಳ ಪಚ್ಚೆ ಏನಿದೆಯೋ ಎಂಬುದನ್ನು ತಿಳಿಯಬೇಕಾದರೆ ಅವನು ಬಾಯ್ಬಿಡಬೇಕಷ್ಟೆ. ಅವನು ಮಾತಾಡತೊಡಗಿದನೆಂದರೆ ಅವನ ವ್ಯಕ್ತಿತ್ವ ಅಭಿವ್ಯಕ್ತಗೊಳ್ಳುತ್ತಿರುತ್ತದೆ. ಬಹುತೇಕ ತನಗೆ ತನ್ನ ಸಮಾಜಕ್ಕೆ ಪೂರಕವಾಗದ ಎಷ್ಟೋ ವಿಚಾರಗಳನ್ನು ತಲೆಯ ತುಂಬ ತುಂಬಿಕೊಂಡಿರುತ್ತಾರೆ. ಸ್ಮಶಾನದಲ್ಲಿ ಹೂತು ಹಾಕಲು ಯೋಗ್ಯವಾದ ವಿಚಾರಗಳನ್ನು ಅವನು ತನ್ನ ಸ್ಮೃತಿಕೋಶದಲ್ಲಿ ಸಮಾಧಿ ಮಾಡಿಕೊಂಡಿರ್ತಾನೆ. ಅವು ಆಗಾಗ ಎದ್ಗಹಗಹಿಸುತ್ತಿರುತ್ತವೆ, ನಾರುತ್ತಿರುತ್ತವೆ, ಗಬ್ಬು ವಾಸನೆಯನ್ನು ಹೊಡೆಸುತ್ತಿರುತ್ತವೆ. ಅದನ್ನವರು ಅಮೂಲ್ಯವೆಂದೇ ಭಾವಿಸಿ ಕಾಪಾಡಿಕೊಂಡಿರುತ್ತಾರೆ. ಪಕ್ಕದ ಮನೆಯವನು ಯಾರೋ ಒಬ್ಬಳೊಂದಿಗೆ ನಕ್ಕನೆಂದು, ರಾತ್ರಿ ತಡವಾಗಿ ಬರುತ್ತಾನೆಂದು, ಅವನು ಜಾಸ್ತಿ ಗೊರಕೆ ಹೊಡೆಯುತ್ತಾನೆಂದು ಪುಂಕಾನುಪುಂಕ ವಿಚಾರಗಳು ಸ್ಪರ್ಧೆಗಿಳಿದು ಹೊರಬರುತ್ತಿರುತ್ತವೆ. ಇದರಿಂದ ಏನು ಪ್ರಯೋಜನ? ಇಂಥ ವಿಚಾರಗಳ ಹಳವಂಡಗಳಾಗಿ ಎಲ್ಲ ಸ್ಮೃತಿಕೋಶಗಳು ತುಂಬಿ ಹೋಗಿವೆ. ಉತ್ತಮ ವಿಚಾರ, ಉತ್ತಮ ಗುಣ ಸ್ವಭಾವಗಳಿಗೆ ಪೂರಕವಾದದ್ದು ಏನಾದರೂ ಇದೆಯೇ ಎಂದು ನಮಗೆ ನಾವೇ ಆಲೋಚಿಸಿಕೊಳ್ಳಬೇಕಾದ ಎಚ್ಚರ ಬರಬೇಕಾಗಿದೆ. ಇದು ಸಾಮಾನ್ಯರ ವಿಚಾರ ಬಿಡಿ, ಮಹಾಜ್ಞಾನಿಗಳೆನಿಸಿಕೊಂಡವರು ಹೀಗಿರುತ್ತಾರಲ್ಲ ಎಂದು ನೀವನ್ನಬಹುದು. ಮಹಾಜ್ಞಾನಿಗಳೆಂದುಕೊಂಡವರಲ್ಲಿರುವ ಮಹಾದುರಹಂಕಾರವು ಅವರ ಎರಡೂ ಕಿವಿಗಳನ್ನು ಮುಚ್ಚಿಬಿಟ್ಟಿರುತ್ತದೆ. ಈಗಾಗಲೇ ತಾವು ಯಾವ ಗಹನ ವಿಚಾರಗಳನ್ನು ತುಂಬಿಕೊಂಡಿದ್ದಾರೋ ಅದಕ್ಕಿಂತ ಘನವಾದದ್ದು ಬೇರೆ ಯಾವುದೂ ಇಲ್ಲವೆನ್ನುವ ಪೂರ್ವಗ್ರಹವು ಅವರ ವಿವೇಚನೆಯ ಬಾಗಿಲನ್ನೇ ಮುಚ್ಚಿಬಿಟ್ಟಿರುತ್ತದೆ. ಯಾರು ಏನೇ ಹೇಳಿದರೂ ಅದು ಅವರ ಸ್ಮೃತಿಕೋಶಕ್ಕೆ ಹೋಗುವುದಿಲ್ಲ. ವಿವೇಚನಾ ರಂಗಶಾಲೆಯಲ್ಲಿ ಮಂಥನವೆಂಬ ನಾಟಕವೂ ಸಂಭವಿಸುವುದಿಲ್ಲ. ಲೋಕಪ್ರಳಯವಾದರೂ ವಿಚಾರಗಳ ತೊತ್ತಿನತನವನ್ನು ಬಿಟ್ಟುಕೊಟ್ಟಿರುವುದಿಲ್ಲ. ಹಾಗೆಯೇ ವಿಚಾರ ಮಾಡೋಣ. ಎಷ್ಟೋ ವರ್ಷಗಳಿಂದ ನಮ್ಮಲ್ಲಿ ಭದ್ರವಾಗಿ ಕುಳಿತಿರುವ ವಿಚಾರಗಳ ಬುಡ ಅಲುಗದೆ ಹೇಗೆ ಮತ್ತು ಯಾಕೆ ಕುಳಿತಿದ್ದಾವೆಂದು, ಮತ್ತು ಅದರಿಂದ ನಮಗಾಗಿರುವ ಲಾಭವೇನು, ನಮಗೆ ದೊರೆತಿರುವ ಬೆಳಕೇನು, ಬೆಳಕನ್ನು ಒದಗಿಸುವಷ್ಟು ಪ್ರಬಲವಾದ ವಿಚಾರಗಳೇ ಅವು. ಕೆ ಎಸ್ ನರಸಿಂಹಸ್ವಾಮಿಯವರು

ನಮ್ಮ ಒಂದು ಪದ್ಯದಲ್ಲಿ ತಳವಿರದ ಗೂಡೆಗಳು, ತಿರುಪಿರದ ಲಾಂದ್ರಗಳು, ಹರಿದ ತೊಟ್ಟಿಲು, ಒನಕೆ ಇವುಗಳದೇ ಮೆರವಣಿಗೆ, ಸರಕು ಸುಮ್ಮನೆ ಭಾರ ಎಸೆಯಬಾರದೆ ಹೇಳು ಎನ್ನುತ್ತಾರೆ. ಪ್ರಯೋಜನಕ್ಕೆ ಬಾರದ ಇಂಥ ವಿಚಾರಗಳು ಮನುಷ್ಯನ ಸಾವಿನವರೆಗೂ ಬೆಂಬಿಡದ ಭೂತದಂತೆ ಹಿಂಬಾಲಿಸುತ್ತವೆ. ಮಳೆ ಹೊಯ್ದು ಹೊಸ ನೀರು ಬಂದಂತೆ ಪಾತ್ರದಲ್ಲಿದ್ದ ಹಳೆಯ ನೀರು ಹೊರಹರಿದು ಹೊಸ ನೀರಿಗೆ ಜಾಗ ಮಾಡಿಕೊಡುತ್ತದೆ. ಗಿಡದಲ್ಲಿ ಅರಳಿ ನಕ್ಕ ಹೂವು ಮರುಗಳಿಗೆ ತನ್ನ ಪಕ್ಕದಲ್ಲರಳೆದ ಮೊಗ್ಗಿಗೆ ದಾರಿ ಮಾಡಿಕೊಡುತ್ತದೆ. ಹೊಸದು ಬಂದಾಗ ಹಳೆಯದು ಕೊಚ್ಚಿ ಹೋಗಲೇಬೇಕೆಂಬ ಸತ್ಯವನ್ನು ಪ್ರಕೃತಿಯೇ ಸಾರಿ ಹೇಳುತ್ತಿದೆ. ಆದರೆ ಮನುಷ್ಯನ ಆಲೋಚನೆಗಳಿಗೆ ಜಡತ್ವ ಬಂದೊದಗಿದೆ. ಇದರಿಂದ ಬಂದೊದಗುವ ಆಪತ್ತು ಎಂದರೆ ತಲೆಮಾರುಗಳ ಮಧ್ಯೆ ಸಂಬಂಧದ ಕೊಂಡಿ ಕಳಚಿ ಬೀಳುವುದು. ದೇಶ ದೇಶಗಳ ನಡುವಣ, ಜಾತಿ ಮತ ಧರ್ಮಗಳ ನಡುವಿನ ಸಾಮರಸ್ಯ ಮತ್ತು ಸಹಬಾಳ್ವೆಯ ಕೊಂಡಿ ಕಳಚಿ ಬೀಳುವುದರಿಂದ ನಿರಂತರ ಸಂಘರ್ಷಕ್ಕೆ ಅವಕಾಶವಾಗುತ್ತದೆ. ಸದಾ ದಳ್ಳುರಿ, ತಳಮಳ, ಖಿನ್ನತೆಗಳಿಂದ ತಲೆಮಾರುಗಳು ನರಳುತ್ತವೆ. ಇನ್ನೊಬ್ಬನ ವಿಚಾರ ಮತ್ತೊಂದು

0: ಶಿವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಹಾಸನ, ಈಗ ಭಾವಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭದಲ್ಲಿ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆ ಮಣ್ಣಿನೊಡನೆ ಮಣ್ಣಿನಂತೆ ನನ್ನ ನಿನ್ನ ಜೀವನ

ಕಾರ್ಯಕ್ರಮದ ಕೊನೆಯಲ್ಲಿ ದೊಡ್ಡರಂಗೇಗೌಡ ಅವರ ಭಾವಗೀತೆ. ಅರಿಯದ ಸೊಬಗೆ ಬಿರಿದಿದೆ ಎದುರಿಗೆ, ಬರೆಯದ ಕವಿತೆ ಅರಳಿದೆ ಮೆಲ್ಲಗೆ. ಹಾಡಿದ್ದಾರೆ ಆರ್ ಇಂದಿರಾ.

ಕೇಳುಗರೆ, ಮತ್ತಷ್ಟು ಭಾವಗೀತೆಗಳನ್ನು ಈ ಬೆಳಿಗ್ಗೆ 7:15, ಮಧ್ಯಾಹ್ನ 1:20 ಹಾಗೂ ಸಂಜೆ 6:15ಕ್ಕೆ ಕೇಳಬಹುದು.

ನಮ್ಮ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258 ಎಸ್ಟಿಡಿ ಕೋಡ್ 0-8-1-7-2.

0: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
1: ನೆಲಗಡಲೆಯನ್ನ ಬಡವರ ಬಾದಾಮಿ ಅಂತ ಕರೆಯಲಾಗುತ್ತೆ. ನೆಲಗಡಲೆ ಅಥವಾ ಶೇಂಗಾದಲ್ಲಿ ಅಪಾರ ಪ್ರಮಾಣದ ಪೋಷಕಾಂಶ ಇರುವ ಕಾರಣಕ್ಕೆ ಅದನ್ನ ಬಡವರ ಬಾದಾಮಿ ಅಂತ ಕರೆಯಲಾಗ್ತಾ ಇದೆ. ಕಳೆದ 15-20 ವರ್ಷಗಳವರೆಗೆ ನೆಲಗಡಲೆಯ ಎಣ್ಣೆಯನ್ನೇ ನಾವು ಹೆಚ್ಚು ಬಳಕೆಯನ್ನ ಮಾಡ್ತಾ ಇದ್ವಿ. ಕಡಿಮೆ ಸಾಗುವಳಿ ಹಾಗೂ ದುಬಾರಿ ದರ ಇರೋದ್ರಿಂದ ಅದರ ಬಳಕೆ ಸ್ವಲ್ಪ ತಗ್ಗಿದೆ. ಆದಾಗ್ಯೂ ನಮ್ಮ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಈಗಲೂ ನೆಲಗಡಲೆ ಸಾಗುವಳಿ ಮುಂದುವರೆದಿದೆ. ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ನೆಲಗಡಲೆ ಬೆಳೆಯನ್ನ ಇದೇ ಮೇ ತಿಂಗಳಿನಿಂದ ಜುಲೈ 15ರವರೆಗೆ ಬಿತ್ತನೆಯನ್ನ ಮಾಡಲಿಕ್ಕೆ ಉತ್ತಮವಾದಂತಹ ಕಾಲವಾಗಿದೆ. ನೆಲಗಡಲೆ ಬೆಳೆಯಿಂದ ಹೆಚ್ಚು ಇಳುವರಿ ಪಡೆಯಬೇಕಾದ್ರೆ ನಮ್ಮ ರೈತ ಬಾಂಧವರು ಕೆಲವು ಪ್ರಮುಖ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ತಮ್ಮ ಪ್ರದೇಶಕ್ಕೆ ಯಾವ ತಳಿಯನ್ನ ಶಿಫಾರಸನ್ನ ಮಾಡಿರ್ತಾರೋ ಅದೇ ತಳಿಯನ್ನ ಬಳಕೆಯನ್ನ ಮಾಡಬೇಕು. JL 24 ಮತ್ತೆ TMV 2 ತಳಿಗಳನ್ನ ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ಬೆಳೆದುಕೊಳ್ಳಬಹುದು. JL 24 ತಳಿ 95-100 ದಿವಸಗಳಲ್ಲಿ ಕಟಾವಿಗೆ ಬರುತ್ತೆ. ಇದರ ಕಾಯಿ ದಪ್ಪನಾಗಿದ್ದು ಬೀಜವೂ ಕೂಡ ದೃಢವಾಗಿರುತ್ತೆ. ಇದರಿಂದ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ದೊರಕುತ್ತೆ, ಇಳುವರಿಯೂ ಕೂಡ ಅಧಿಕವಾಗಿ ಬರುತ್ತೆ. TMV 2 ತಳಿಯಾದಲ್ಲಿ ಎಕರೆಗೆ 45 kg ಬಿತ್ತನೆ ಬೀಜವನ್ನ ಬಳಕೆಯನ್ನ ಮಾಡಬೇಕು. JL 24 ತಳಿಯಾದರೆ 55 kg ಬಿತ್ತನೆ ಬೀಜವನ್ನ ಬಳಕೆಯನ್ನ ಮಾಡಬೇಕು. ಕೈಯಿಂದ ಸುಲಿದಿರ್ತಕ್ಕಂತಹ ಉತ್ತಮ ಬೀಜವನ್ನ ಬಿತ್ತನೆಗೆ ಬಳಕೆಯನ್ನ ಮಾಡಬೇಕು. ನೆಲಗಡಲೆಯಲ್ಲಿ ನಮ್ಮ ರೈತ ಬಾಂಧವರು ಗಮನಿಸಬೇಕು, ಎಷ್ಟು ಶಿಫಾರಸ್ಸು ಮಾಡಲಾಗಿರುತ್ತೋ ಅಷ್ಟು ಪ್ರಮಾಣದ ಬಿತ್ತನೆ ಬೀಜವನ್ನು ಬಿತ್ತಿದಾಗ ಮಾತ್ರ ಉತ್ತಮವಾದಂತಹ ಇಳುವರಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬಿತ್ತನೆಗೆ 3 ವಾರಗಳಿಗೆ ಮುಂಚಿತವಾಗಿ ಎಕರೆಗೆ 3 ಟನ್ನಷ್ಟು ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಜಮೀನಿಗೆ ಸಾಗಿಸಿ ಮಣ್ಣಿನಲ್ಲಿ ಮಿಶ್ರ ಮಾಡಬೇಕು. 1 ಎಕರೆಗೆ 200 kg ಜಿಪ್ಸಮ್ ಅನ್ನು ಕೂಡ ಬಿತ್ತನೆಗೆ ಮೊದಲು ಅಥವಾ ಬಿತ್ತನೆಯಾದ 1 ತಿಂಗಳ ಅಂತರದಲ್ಲಿ ಮಣ್ಣಿಗೆ ಸೇರಿಸಬೇಕು. ಬಿತ್ತನೆ ಬೀಜವನ್ನ 150 g ರೈಜೋಬಿಯಂ ಜೀವಾಣುವಿನಿಂದ ಉಪಚರಿಸಿ ನೆರಳಿನಲ್ಲಿ ಆರಿಸಿ ಬಿತ್ತನೆಗೆ ಬಳಕೆಯನ್ನ ಮಾಡಬೇಕು. ಇದರಿಂದ ಸಾಮಾನ್ಯವಾಗಿ ಕೊಡಬೇಕಾದ ಸಾರಜನಕ ರಸಗೊಬ್ಬರದ ಪ್ರಮಾಣದಲ್ಲಿ ಕೊಂಚ ಕಡಿಮೆ ಮಾಡಿದಾಗಲೂ ಕೂಡ ನಿಶ್ಚಿತ ಇಳುವರಿಯನ್ನ ಪಡೆಯಬಹುದು. ಇದರಿಂದ ಸಾರಜನಕ ರಸಗೊಬ್ಬರದ ಮೇಲಿನ ಖರ್ಚನ್ನು ಕೂಡ ನಾವು ಕಡಿಮೆಯನ್ನ ಮಾಡಬಹುದು. ಮಣ್ಣು ಪರೀಕ್ಷಾ ಫಲಿತಾಂಶದ ಆಧಾರದ ಮೇಲೆ ರಸಗೊಬ್ಬರವನ್ನ ಕೊಡ್ತಕ್ಕಂಥದ್ದು ಉತ್ತಮ. ಒಂದು ವೇಳೆ ಫಲಿತಾಂಶದ ಮಾಹಿತಿ ಲಭ್ಯವಿಲ್ಲದಿದ್ದಲ್ಲಿ ಸಾಮಾನ್ಯ ಶಿಫಾರಸ್ಸಿನಂತೆ 1 ಎಕರೆಗೆ 10 kg ಸಾರಜನಕ, 20 kg ರಂಜಕ ಮತ್ತು 10 kg ಪೊಟ್ಯಾಷ್ ಅನ್ನ ಒದಗಿಸಬೇಕು. ಈ ಬೆಳೆಯಿಂದ ಅಧಿಕ ಲಾಭವನ್ನ ಪಡೆಯಬೇಕು ಅಂತ ಅಂದ್ರೆ 8 ಸಾಲುಗಳ ಅಂತರದಲ್ಲಿ ನೆಲಗಡಲೆ ಜೊತೆಗೆ 1 ಸಾಲು ತೊಗರಿಯನ್ನ ಮಿಶ್ರ ಬೆಳೆಯಾಗಿ ಬಿತ್ತನೆಯನ್ನ ಮಾಡಿಕೊಂಡು ಬೆಳೆದುಕೊಳ್ಳಬಹುದು. ಬಿತ್ತನೆ ಸಮಯದಲ್ಲಿ 1 ಬಾರಿ ನೀರನ್ನ ಹಾಯಿಸಬೇಕು. ಬಿತ್ತನೆಯಾದ 4ನೇ ವಾರದವರೆಗೆ ಅತಿಯಾಗಿ ನೀರನ್ನ ಹಾಯಿಸಬಾರದು. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಲಘು ಪೋಷಕಾಂಶಗಳ ಪ್ರಮಾಣವನ್ನು ಕೂಡ ಬದಲಾಯಿಸಿಕೊಳ್ಳೋದ್ರಿಂದ ನೆಲಗಡಲೆಯಲ್ಲಿ ಉತ್ತಮ ಇಳುವರಿಯನ್ನ ಪಡೆದುಕೊಳ್ಳಬಹುದು.
0: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿ ಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
2: ಕೇಳುಗರೆ, ಇಂದು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಕೃಷಿಕ ಎಸ್ಎಂ ಗಂಗಾಧರಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೆ, ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
3: 9845450395.
4: ಹಾಗು ಗೆಳೆಯ, ಹಾಗು ನೀನು ಭರವಸೆಯ ಪ್ರವಾದಿ.
0: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
5: ಆಕಾಶವಾಣಿ ಹಾಸನ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.
3: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ದಿವ್ಯಾನಂದ ಝಾ. अथ वार्ताः. प्रधानमंत्री नरेन्द्र मोदी गतदिने जनजातीय प्रतिनिधिभिः सह मिलितवान्. ह्यः नवदिल्ल्याम् आयोजितस्य जनजातीय सुरक्षा कल्याण मञ्चस्य विषये सामाजिक संचार माध्यमेन श्री मोदी उक्तवान् यत् आदिवासी समुदायं प्रति तस्य समर्पणं यथार्थतया प्रशंसनीयम्. केन्द्रीयः गृह सहकारिता मन्त्री अमित शाहः पुनरेकदा अवैध प्रवासिनाम् अभिज्ञानार्थं निर्वासनार्थं सीमा सुरक्षां च सुदृढीकर्तुं सर्वकारस्य प्रतिबद्धतां दृढतया प्रतिपादितवान्. गतवासरे गुजराते गांधीनगरे चत्वारिंशदधिक त्रिशत कोटि रूप्यकाणां विकास परियोजनानां उद्घाटनस्य शिलान्यासस्य च अनन्तरं जनसभां संबोधयन् श्री शाहः पश्चिम बंगाल सर्वकारस्य अपि प्रशंसाम् अकरोत्, यतः शासनेन एक सप्ताहाभ्यन्तरे सीमा सुरक्षाबलाय 600 हेक्टर परिमिता भूमिः प्रदत्ता. वीर सावरकर महोदयस्य जन्मवार्षिक्याः अवसरे गृहमन्त्री तस्य योगदानाय त्यागाय च तस्मै श्रद्धांजलिं प्रदत्तवान्. गुजरातराज्यस्य त्रिदिवसीय यात्रायां श्रीशाहः अनेकेषां सार्वजनिक सौकर्याणाम् उद्घाटनम् अकरोत्. अत्रान्तरे सः अहमदाबादनगरे आगामिनि ओलम्पिक क्रीडानां, कॉमनवेल्थ क्रीडानां, विश्वरक्षक क्रीडानां, अग्निक्रीडानां च सज्जतायाः समीक्षाम् अकरोत्. राष्ट्रपतिपदासीना द्रौपदी मुर्मूः आरक्षकबलाय बोधितवती यत् आरक्षकाः अधिकं नागरिकाभिमुखाः भवेयुः, अपि च समाजस्य दुर्बलवर्गाणां विशेषतः महिलानां, निर्धनानां, बालकानां च विषये संवेदनशीलतां धारयेयुः. राष्ट्रपतिः गतवासरे गंगटोक नगरे आयोजिते अलंकरण संचलने सिक्किमारक्षकदलाय प्रतिष्ठितं राष्ट्रपतिध्वजसम्मानं प्रदाय एवं उक्तवती. तया राज्ये विधिव्यवस्थायाः पालने सहैव आपत्प्रबन्धने सिक्किमारक्षकदलस्य भूमिकायाः भूरिशः प्रशंसा कृता. उपराष्ट्रपतिः सीपी राधाकृष्णन् अद्य आरभ्य अस्य मासस्य एकत्रिंशत् दिनांकपर्यन्तं कर्णाटक गोवा केरल राज्यानां त्रिदिवसीय यात्रायां भविष्यति. अद्य सः कर्णाटके बेंगलुरुनगरे आर्ट ऑफ लिविंग फाउंडेशन इत्येतस्य संस्थानस्य पञ्चचत्वारिंशद् वर्षपूर्त्यवसरे आयोजिते वैश्विक समारोहे सहभागं करिष्यति. तदनन्तरं सः कर्णाटकस्य दावणगेरे स्थितस्य विश्वविद्यालय बीडीटी अभियांत्रिकी महाविद्यालयस्य प्लैटिनम जुबली इति महारजत जयन्त्युत्सवे अपि सहभागं करिष्यति. कर्णाटकस्य मुख्यमंत्री सिद्धारमैया इत्यसौ गतवासरे लोकभवने राज्यपालस्य सचिवाय औपचारिकरूपेण स्वकीयं त्यागपत्रं समर्पितवान्. वार्ताहरान् सम्बोधयन् सः प्रमाणितवान् यत् त्यागपत्रं सचिवाय औपचारिकरूपेण प्रदत्तमिति. अत्रावसरे सः राज्यपालं नूतनमुख्यमन्त्रिणः पदभारग्रहणाय आमन्त्रयितुं साग्रहं निवेदितवान्, यतोहि विधानसभायां 36,100 विधायकानां समर्थनेन कांग्रेसदलस्य पूर्ण बहुमतं वर्तते. तेन सूचितं यत् कांग्रेस उच्चाधिकारिभिः तस्मै राज्यसभायाः सदस्यता प्रस्ताविता आसीत्, परञ्च सः राष्ट्रिय राजनीतौ स्वकीयाम् अरुचिं प्रकटयन् उक्तवान् यत् सम्प्रत्यसौ राज्यस्य जनानां कृते एव निरन्तरं कार्यं करिष्यति. भारतीयर्थविभागेन अनुमितं यत् देशस्य उत्तर पश्चिमीय दिग्विभागस्य कतिपय क्षेत्रेष् अतितापघटनायाम् अपचितिः भविष्यति. अन्ते क्रीडावार्तासु. आईपीएल क्रिकेट स्पर्धा मालिकायाम् अद्य उपान्तिचक्रीये द्वन्द्वे गुजरात टाइटन्स दलं राजस्थान रॉयल्स दलेन समं स्पर्धिष्यते. स्पर्धा सायं 7:30 आरप्स्यते. इति वार्ताः.
5: ನೀವು ಟ್ಯೂನ್ ಮಾಡಿರೋದು 102.2 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಹಾಸನ ಕೇಂದ್ರ.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
8: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

ಕೇಳುಗರೆ, ಇಂದು ಬೆಳಿಗ್ಗೆ 8:30 ಗಾಂಧಿ ಸ್ಮೃತಿ ಪ್ರಸಾರವಾಗಲಿದೆ. 8:45 ಸುಮಧುರ, 9:00 ಚಿತ್ರಚೈತ್ರ, 10:00 ಜ್ಞಾನದೇವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258 ಎಸ್ಟಿಡಿ ಕೋಡ್ 08172. 10:30 ವಾಟ್ಸಪ್ ಗೀತೆಗಳನ್ನು ಕೇಳಲಿದ್ದೀರಿ. 11:00 ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಈಗ ವೇಳೆ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ 75 ವರ್ಷಗಳ ಶೈಕ್ಷಣಿಕ ಸೇವೆಯ ಸ್ಮರಣಾರ್ಥ ಇಂದು ಮಧ್ಯಾಹ್ನ 12:30ಕ್ಕೆ ಆಯೋಜಿತ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಉಪಕುಲಪತಿ ಎಸ್ ವಿದ್ಯಾಶಂಕರ್ ಮಾಹಿತಿ ನೀಡಿ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. 1500 ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಕಿರು ಎಫ್ಎಂ ಆಕಾಶವಾಣಿ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಮನವಿ ಸಲ್ಲಿಸಿದ್ದಾಗಿ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ದತ್ತಪೀಠ ಗಿರಿಧಾಮದಲ್ಲಿ 10 ಕೆವಿ ಸಾಮರ್ಥ್ಯದ ಎಫ್ಎಂ ಕೇಂದ್ರ, ಮೂಡಿಗೆರೆ ಹಾಗೂ ಶೃಂಗೇರಿ ಭಾಗದಲ್ಲಿ 2 ಕಿರು ಎಫ್ಎಂ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಮೇ 28 ವಿಶ್ವ ಋತುಚಕ್ರ ನೈರ್ಮಲ್ಯ ದಿನದ ಹಿನ್ನೆಲೆ ಋತುಚಕ್ರದ ಅವಧಿಯಲ್ಲಿ ಶುಚಿತ್ವ ವಿಧಾನಗಳ ಅನುಸರಣೆ, ಗ್ರಾಮೀಣ ಮಹಿಳೆಯರು ತಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲು ಮಾರ್ಗದರ್ಶನ, ಮುಟ್ಟಿನ ಕುರಿತು ಸಮಾಜದಲ್ಲಿರುವ ಮೌಢ್ಯಗಳ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಮಹಿಳಾ ಜಾಗೃತಿ ಅಭಿಯಾನಗಳು ಜರುಗಿದವು. ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿಯ ಹಿರಿಯ ತಜ್ಞೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಲೀಲಾದೇವಿ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಋತುಚಕ್ರ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಮುಟ್ಟು ಅಥವಾ ಪೀರಿಯಡ್ಸ್ ಅನ್ನುತ್ತಾರೆ. ಇದನ್ನು ಪ್ರತಿ ವರ್ಷ ಮೇ 28 ತಾರೀಖಿಗೆ ಆಚರಿಸುತ್ತಾರೆ. ಏಕೆಂದರೆ ಪ್ರತಿ ಋತುಚಕ್ರ ಸಾಮಾನ್ಯವಾಗಿ 28 ದಿನಗಳಿಗೊಮ್ಮೆ ಬರುತ್ತದೆ ಮತ್ತು ಋತುಸ್ರಾವ ಅಂದರೆ ಬ್ಲೀಡಿಂಗ್ ಸುಮಾರು 5 ದಿನಗಳವರೆಗೆ ಇರುತ್ತದೆ. ಈ ದಿನಾಚರಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಜರ್ಮನ್ ಎನ್ಜಿಒ ವಾಶ್ ಯುನೈಟೆಡ್ 2013ರಲ್ಲಿ ಋತುಚಕ್ರದ ಬಗ್ಗೆ ಇದ್ದ ಮೂಢನಂಬಿಕೆಗಳು ಮತ್ತು ನಿಷೇಧಗಳು, ಅಂದರೆ ಆ ಸಮಯದಲ್ಲಿ ಏನನ್ನು ಮುಟ್ಟಬಾರದು, ಯಾವ ಕೆಲಸವನ್ನೂ ಮಾಡಬಾರದು, ಇಂಥ ವಿಚಾರಗಳನ್ನು ದೂರ ಮಾಡಲು, ಋತುಚಕ್ರ ನೈರ್ಮಲ್ಯದ ಪ್ರಾಮುಖ್ಯತೆಯನ್ನು ತಿಳಿಸಲು, ಸ್ವಚ್ಛತಾ ವಿಧಾನಗಳನ್ನು ಅನುಸರಿಸುವ ಬಗೆಗೆ ತಿಳಿಸಲು ಈ ದಿನಾಚರಣೆಯನ್ನು ಪ್ರಾರಂಭ ಮಾಡಿತ್ತು. 2014ರಲ್ಲಿ ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಋತುಚಕ್ರ ನೈರ್ಮಲ್ಯವನ್ನು ಕಾಪಾಡದಿದ್ದರೆ ಗರ್ಭಾಶಯ, ಗರ್ಭನಾಳ, ಅಂಡಾಶಯಗಳ ಸೋಂಕುಗಳಾಗಿ ಸಂತಾನಹೀನತೆಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪರಿಸರ ಸ್ನೇಹಿ ಮುತ್ತಿನ ಉತ್ಪನ್ನಗಳನ್ನು ಬಳಸೋಣ.
0: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಚಂದಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಸೂರು ಗ್ರಾಮದ ರಾಮಚಂದ್ರ ಗೋಪಾಲ ಭಟ್ ಹೆಜ್ಜೇನು ರಕ್ಷಣೆಯಲ್ಲಿ ಕಳೆದ 5 ದಶಕಗಳಿಂದ ತೊಡಗಿಸಿಕೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಜೇನು ಮಂಡಳಿ ಹಾಗೂ ಕೈಗಾರಿಕಾ ಇಲಾಖೆಯಿಂದ ವೈಜ್ಞಾನಿಕ ಹೆಜ್ಜೇನು ಕೊಯ್ಲು ತರಬೇತಿ ಪಡೆದಿದ್ದು, 5,000ಕ್ಕೂ ಹೆಚ್ಚು ಜನರಿಗೆ ಜೇನು ಸಾಕಣೆ, ಹೆಜ್ಜೇನು ಪುನರ್ವಸತಿ ಹಾಗೂ ಜೇನು ಕೃಷಿ ತರಬೇತಿ ನೀಡಿದ್ದಾರೆ. ಜೇನು ಕೃಷಿಕ ಆರ್ಜಿ ಭಟ್ ಬೆಳಸೂರು ಹೆಜ್ಜೇನುಗಳ ರಕ್ಷಣೆಗೆ ಆಕಾಶವಾಣಿ ಮೂಲಕ ಜನರಲ್ಲಿ ಮನವಿ ಮಾಡಿದ್ದಾರೆ.
2: ನಾವು ಹೆಜ್ಜೆನು ಸಂತತಿಯನ್ನ ಕಳೆದ 55 ವರ್ಷದಿಂದ ಸಂರಕ್ಷಿಸ್ತಾ ಇದ್ದೇವೆ. ಈ ಹೆಜ್ಜೆನು ಸಂರಕ್ಷಣೆ ಯಾಕೆ ಮಾಡಬೇಕು ಅಂತಂದ್ರೆ, ಜೇನು ಹುಳುಗಳ ಪರಾಗಸ್ಪರ್ಶದಿಂದ ನಮ್ಮ ಭಾರತ ದೇಶದಲ್ಲಿ 4,000 ಕೋಟಿ ನಷ್ಟ ಅಂತ ಹೇಳಿ ಒಂದು ಅಂದಾಜಿಸಿದ್ದಾರೆ. ಹಾಗಾಗಿ ಯಾರು ಕೂಡ ಜೇನನ್ನ ಅಲಕ್ಷಿ ಮಾಡದೆ, ಬೆಂಕಿ ಹಾಕಿ ಸುಡದೆ, ಔಷಧಿ ಹಾಕಿ ಕೊಲ್ಲದೆ ಹೆಜ್ಜೆನನ್ನ ಎಲ್ಲರೂ ಸಂರಕ್ಷಣೆ ಮಾಡಬೇಕು. ಹೆಜ್ಜೆನು ದೊಡ್ಡ ದೊಡ್ಡ ಬಿಲ್ಡಿಂಗ್, ಅಣೆಕಟ್ಟು, ಪವರ್ ಹೌಸ್, ಮೊಬೈಲ್ ಟವರ್, ದೊಡ್ಡ ದೊಡ್ಡ ಮರಗಳು, ಕಲ್ಲು ಬಂಡೆ, ಎಲ್ಲರೂ ಮನೆಗೂ ಬಂದು ಗೂಡನ್ನು ಕಟ್ಟಬಹುದು. ಅದಕ್ಕೆ ಯಾವುದೇ ತೊಂದರೆ ಕೊಡಬೇಡಿ. ಹೆಜ್ಜೆನನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಯವರಿಗೆ ನಾವು ಕಲಿಸಿಕೊಡೋಣ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಅಭಯಾರಣ್ಯದಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾವಹಿಸಲು ಕೃತಕ ಬುದ್ದಿಮತ್ತೆ ಆಧಾರಿತ ಅತ್ಯಾಧುನಿಕ ಕ್ಯಾಮರಾ ಅರಣ್ಯ ಇಲಾಖೆ ಅಳವಡಿಸಿದೆ. ಸುವರ್ಣಾವತಿ ಜಲಾಶಯದ ಗಣೇಶನ ಗುಡಿ ಹತ್ತಿರ ಆನೆಗಳು ಬಂದಾಗ ತಕ್ಷಣ ಕ್ಯಾಮರಾ ಸೆರೆ ಹಿಡಿದು ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳ ಮೊಬೈಲ್ಗೆ ಸಂದೇಶ ರವಾನಿಸುತ್ತದೆ. ಜೊತೆಗೆ ಸೈರನ್ ಮೊಳಗಿ ಆನೆಗಳು ಮತ್ತೆ ಕಾಡಿಗೆ ಹಿಂತಿರುಗುತ್ತವೆ. ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಹೆಗ್ಗಳಿಕೆ ಕರ್ನಾಟಕಕ್ಕೆ ಸಲ್ಲುತ್ತದೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಜಿಲ್ಲೆ ಚಾಮರಾಜನಗರ. ಅಳಿವಿನಂಚಿನಲ್ಲಿರುವ ಜೀವವೈವಿಧ್ಯದ ದಾಖಲಾತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೈಗೊಳ್ಳಬೇಕು. ಪಶ್ಚಿಮ ಘಟ್ಟಗಳ ಔಷಧೀಯ ಸಸ್ಯಗಳ ಸಮೀಕ್ಷೆ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಜೀವ ವೈವಿಧ್ಯ ಮಂಡಳಿ ರಾಜ್ಯಾಧ್ಯಕ್ಷ ವಡ್ನಾಳ್ ಜಗದೀಶ್ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಪಶ್ಚಿಮ ಘಟ್ಟದ ಜೀವ ವೈವಿಧ್ಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಪಂಚನದಿಗಳ ಉತ್ತರ ಕನ್ನಡ ಜಿಲ್ಲೆ ನಾಡಿನ ಅಭಿವೃದ್ಧಿ ಯೋಜನೆಗಳಿಗಾಗಿ ಅನೇಕ ತ್ಯಾಗ ಮಾಡಿದೆ ಎಂದರು.
6: ಕೆಜಿ ಮೀಟಿಂಗಲ್ಲಿ ಒಂದು 5-10 ನಿಮಿಷ ಜೀವ ವೈವಿಧ್ಯ ನಿರ್ವಹಣೆಗೋಸ್ಕರ ಅಥವಾ ಜೀವ ಸಮಿತಿಗೋಸ್ಕರ 5 ನಿಮಿಷ ನೀವು ಅದನ್ನು ಮೀಸಲಿಟ್ಟು ನಮ್ಮ ಜೀವ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ. ಈಗಾಗಲೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಚಿವರಿಗೂ ನಾನು ಮನವಿ ಕೊಟ್ಟಿದ್ದೇನೆ. ಅದು ಮಾಡಲೇಬೇಕು, ಕಬ್ಬು ದಾಟಬೇಕು ಅಂತ ಒಂದು ವಿಚಾರ ನಾನು ಈಗಾಗಲೇ ಮೌನ ಮಾಡಿದ್ದೇನೆ. ಯಾಕೆಂದ್ರೆ ಒಂದು ಚರ್ಚೆ ಆಗಿದ್ರೆ ಯಾವ ವಿಷಯ ಹಂಗೇ ಅಷ್ಟೇ ಹೋಗ ಮಾಡಬಹುದು. ಈ ಪರಿಸರ, ಈ ವಾತಾವರಣ, ಇವತ್ತಿನ ಒಂದು ವಿಚಾರ ಮಾಡಲ್ಲ, ಅದು ತುಂಬಾ ಚೆನ್ನಾಗಿ ಒಳ್ಳೆ ಲೈಫ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಲೈಫ್ ಇದು ಬರ್ತದೆ. ಅದ್ರ ಮುಂದಿನ ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಅವ್ರಿಗೂ ನಾವು ಜೀವನ ಕೊಡಬೇಕಲ್ಲ, ಅವ್ರಿಗೂ ಇದನ್ನ ಬಿಟ್ಕೊಡ್ಬೇಕಲ್ಲ, ನಾವ್ ಹಿಂಗೇ ಉಳಿಸ್ಕೊಡ್ಬೇಕು, ಅವ್ರಿಗೆ ಇನ್ನು ಹೆಚ್ಚಿಸ್ಕೊಡ್ಬೇಕು.
0: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಮಟ್ಟದ ಯೋನೆಕ್ಸ್ ಸನ್ರೈಸ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು 14-20 ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, 19 ವರ್ಷದೊಳಗಿನವರು ಹಾಗೂ ಹಿರಿಯರ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದ್ದು 700ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು mygov.in ಜಾಲತಾಣ ಅಥವಾ 1800-11-7800 ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನ. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸದಿಲ್ಲಿ ತಲುಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಭೇಟಿ ನೀಡಿ ಕಪ್ಪೆ ಚಿಪ್ಪು ಹೆಕ್ಕುತ್ತಾ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಸಾಂತ್ವನ ಹೇಳಲಿದ್ದಾರೆ. ವಿಶ್ವಸಂಸ್ಥೆಯ ಕಾರ್ಯಾಚರಣೆಗಳಲ್ಲಿ ಸೇವಾನಿರತ ಶಾಂತಿಪಾಲಕರ ಧೈರ್ಯ ಮತ್ತು ತ್ಯಾಗವನ್ನು ಗೌರವಿಸುವ ಅಂತಾರಾಷ್ಟೀಯ ದಿನಾಚರಣೆ ಇಂದು. ಅಂತಾರಾಷ್ಟೀಯ ಮೌಂಟ್ ಎವರೆಸ್ಟ್ ದಿನವಿಂದು. 1953 ಮೇ 29ರಂದು ನ್ಯೂಜಿಲೆಂಡ್ ಪರ್ವತಾರೋಹಿ ಸರ್ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಶರ್ಪ ತೆನ್ಸಿಂಗ್ ನೋರ್ಗೆ ಮೌಂಟ್ ಎವರೆಸ್ಟ್ ಯಶಸ್ವಿ ಚಾರಣವನ್ನು ಇಂದು ಸ್ಮರಿಸಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
7: ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಹಾಸನ ಕೇಂದ್ರ. ಈಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆ, ಹಾಡಿದ್ದಾರೆ ಕಸ್ತೂರಿ ಶಂಕರ್.

ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

ಎಂಆರ್ ಕಮಲ ಅವರ ರಚನೆ. ಭಾವದೊಂದು ವೀಣೆ ದೋಣಿ ಮುರಿದು ಬಿದ್ದಿತ್ತು, ತಂತುಗಳು ಸಡಿಲಾಗಿ ಕಳಚಿಕೊಂಡಿತು. ಹಾಡಿದ್ದಾರೆ ಮಂಗಳಾ ರವಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆ ಹಕ್ಕಿಯ ಹಾಡಿಗೆ ತಲೆತೂಗುವ ಹೂವು ನಾನಾಗುವ ಆಸೆ. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್ ಹಾಗೂ ಶಿವಮೊಗ್ಗ ಸುಬ್ಬಣ್ಣ.

0: ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ, ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್, ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
4: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

ಕೇಳುಗರೆ, 12:35 ಪ್ರಸಾರವಾಗುವ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂಡವಾಯು ಅಥವಾ ಹರ್ನಿಯಾ ಈ ಕುರಿತು ಡಾಕ್ಟರ್ ಸುಶ್ರೂತಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾಲ್. 1 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾತುಕತೆ ಮೂಡಿಬರುವುದು. 1:20 ಭಾವಗೀತೆಗಳನ್ನು ಕೇಳಲಿದ್ದೀರಿ. 1:30 ಹಾಗೂ ಮಧ್ಯಾಹ್ನ 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಸಂಜೆ 5 ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. 6:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಸಸಿವಾಡ ಗ್ರಾಮದ ಕೃಷಿಕ ಎಸ್ಎಂ ಗಂಗಾಧರಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ರಾತ್ರಿ 10 ಮಧುರ ಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 10:30 ಮುಂಬೈ ಕೇಂದ್ರದಿಂದ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಕಾಶವಾಣಿ ಹಾಸನ ಈಗ ವೇಳೆ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ, ಗೋವಾ, ಕೇರಳಂ ಪ್ರವಾಸ. ಬೆಂಗಳೂರು ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ದ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ. ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ನವದೆಹಲಿಯಲ್ಲಿ ಬುಡಕಟ್ಟು ಭದ್ರತಾ ವೇದಿಕೆ ಪ್ರತಿನಿಧಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಬುಡಕಟ್ಟು ಸಮುದಾಯದ ಏಳಿಗೆಗಾಗಿ ಪ್ರತಿನಿಧಿಗಳು ಹೊಂದಿರುವ ಸಮರ್ಪಣಾ ಭಾವದ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಭೇಟಿಯ ವೇಳೆ ಬುಡಕಟ್ಟು ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು. ಭಯೋತ್ಪಾದನೆ ವಿರುದ್ದ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ ನೀಡಿದ್ದು, ಈ ಹೋರಾಟದಲ್ಲಿ ಯಾವುದೇ ರೀತಿಯ ದ್ವಿಮುಖ ನೀತಿ ಇರಬಾರದು ಎಂದು ಪ್ರತಿಪಾದಿಸಿದ್ದಾರೆ. ರಷ್ಯಾದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟೀಯ ಭದ್ರತಾ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜವಾಬ್ದಾರಿಯುತ ರಾಷ್ಟಗಳು ತಮ್ಮ ಆಯ್ಕೆಗಳನ್ನು ಮರುಪರಿಶೀಲಿಸಬೇಕಿದ್ದು, ತಾವು ಭಯೋತ್ಪಾದನೆಯ ಪ್ರಯೋಜಕರನ್ನು ಬೆಂಬಲಿಸುತ್ತೇವೆಯೋ ಅಥವಾ ಅದರ ವಿರುದ್ಧ ಕಠಿಣ ಕ್ರಮದ ಮೂಲಕ ಹೋರಾಡುತ್ತೇವೆಯೋ ಎಂಬುದನ್ನು ನಿರ್ಧರಿಸಬೇಕು ಎಂದರು. ಮಾಸ್ಕೋದಲ್ಲಿ ಅಜಿತ್ ದೋವಲ್ ಮೊದಲ ಅಂತಾರಾಷ್ಟೀಯ ಭದ್ರತಾ ವೇದಿಕೆ ಹಾಗೂ ಭದ್ರತಾ ವಿಷಯಗಳ ಉನ್ನತ ಪ್ರತಿನಿಧಿಗಳ 14ನೇ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ಮಾಸ್ಕೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಜಿತ್ ದೋವಲ್ ರಷ್ಯಾ ಭದ್ರತಾ ಸಮಿತಿಯ ಕಾರ್ಯದರ್ಶಿ ಸರ್ಗೈ ಶೋಯ್ಗು ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಕ್ಷಣೆ, ಭದ್ರತೆ, ಇಂಧನ ಮತ್ತು ವ್ಯಾಪಾರ ಆರ್ಥಿಕ ಸಂಬಂಧಗಳ ಕ್ಷೇತ್ರಗಳಲ್ಲಿ ಪ್ರಸ್ತುತವಿರುವ ಸಹಕಾರ ಮತ್ತು ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಅಹಮದಾಬಾದ್ನಲ್ಲಿ ಆಯೋಜಿಸಲು ಉದ್ದೇಶಿಸಲಾಗಿರುವ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಒಲಿಂಪಿಕ್ ಕ್ರೀಡಾಕೂಟದ ಪೂರ್ವ ಸಿದ್ದತೆಗಳ ಪರಿಶೀಲನೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಅಹಮದಾಬಾದ್ನಲ್ಲಿ ನಡೆದ ಈ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿ ಜಾಗತಿಕ ಮಟ್ಟದ ಕ್ರೀಡಾ ಮೂಲಸೌಕರ್ಯ ಮತ್ತು ಅತ್ಯಾಧುನಿಕ ತರಬೇತಿ ಸೌಲಭ್ಯಗಳನ್ನು ವಿಸ್ತರಿಸುತ್ತಿದೆ ಎಂದರು. ಅಂತಾರಾಷ್ಟೀಯ ಮಾನದಂಡಗಳಿಗೆ ಅನುಗುಣವಾಗಿ ಕ್ರೀಡಾ ಸೌಲಭ್ಯ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಇದಕ್ಕೆ ಪೂರಕವಾಗಿ ಪ್ರಗತಿಯಲ್ಲಿರುವ ಕ್ರೀಡಾ ಮೂಲಸೌಕರ್ಯ ಮತ್ತು ಸಂಬಂಧಿತ ಯೋಜನೆಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಹಮದಾಬಾದ್ ನಗರ 2030ರ ಕಾಮನ್ವೆಲ್ತ್ ಗೇಮ್ಸ್ಗೆ ಆತಿಥ್ಯ ವಹಿಸಲು ಉತ್ಸುಕವಾಗಿದ್ದು, 2036ರ ಒಲಿಂಪಿಕ್ಸ್ ಕ್ರೀಡಾಕೂಟದ ಆತಿಥ್ಯಕ್ಕಾಗಿ ಈಗಾಗಲೇ ಅಧಿಕೃತವಾಗಿ ಬಿಡ್ ಸಲ್ಲಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಬಿಕ್ಕಟ್ಟು ಹಾಗೂ ಅನಿಶ್ಚಿತತೆಯ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಸಂಸ್ಥೆ ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದೆ. ಈ ಹಿಂದೆ ಜೂನ್ ಅಂತ್ಯದವರೆಗೆ ಟೆಲ್ ಅವಿ ಮತ್ತು ದೆಹಲಿ ಮಾರ್ಗದ ವಿಮಾನ ಸಂಚಾರವನ್ನು ಏರ್ ಇಂಡಿಯಾ ಸಂಸ್ಥೆ ಸ್ಥಗಿತಗೊಳಿಸಿದ್ದು, ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಮಾನತು ಅವಧಿಯನ್ನು ವಿಸ್ತರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಪರಿಣಾಮವಾಗಿ ವಿಮಾನಯಾನ ಸಂಸ್ಥೆಗಳು ದುಬಾರಿ ಇಂಧನ ಬೆಲೆ ಮತ್ತು ವೈಮಾನಿಕ ವಲಯದ ಮೇಲಿನ ನಿರ್ಬಂಧಗಳು ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು, ಇದು ಅವುಗಳ ಕಾರ್ಯಾಚರಣೆಯ ವೆಚ್ಚವನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆ

0: ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ದಕ್ಷಿಣ ಇರಾನ್ ಮೇಲಿನ ಅಮೆರಿಕದ ಇತ್ತೀಚಿನ ವಾಯುದಾಳಿಗಳಿಗೆ ಪ್ರತಿಯಾಗಿ ಪ್ರಾದೇಶಿಕ ಅಮೆರಿಕ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದಾಗಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ತಿಳಿಸಿದೆ. ಅಮೆರಿಕದ ಸೇನಾ ನೆಲೆ ಹೊಂದಿರುವ ಕುವೈತ್ ತನ್ನ ವಲಯಕ್ಕೆ ಬಂದ ಶತ್ರು ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ಹೇಳಿದ್ದು ದಾಳಿಯ ನಿಖರ ಗುರಿಯನ್ನು ಖಚಿತಪಡಿಸಿಲ್ಲ. ಕೇಂದ್ರ ಮತ್ತು ಇತರ ಪಾಲುದಾರ ವಿಶ್ವವಿದ್ಯಾಲಯಗಳ ಪದವಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಯುವ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ CUET UG 2026 ಪರಿಷ್ಕೃತ ಪರೀಕ್ಷಾ ವೇಳಾಪಟ್ಟಿ ಮತ್ತು ಪ್ರವೇಶ ಪತ್ರಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ 31ರಂದು ಹಾಗೂ ಮುಂದಿನ ತಿಂಗಳ 6 ಮತ್ತು 7ರಂದು ನಡೆಯಲಿದೆ. ನಿನ್ನೆ ನಡೆಯಬೇಕಿದ್ದ ಈ ಪರೀಕ್ಷೆಯನ್ನು ಈದ್ ಉಲ್ ಅಜಾ ಹಬ್ಬದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿತ್ತು. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ಎನ್ಟಿಎ ಅಧಿಕೃತ ಜಾಲತಾಣ CUET.NTA.NIC.IN ಮೂಲಕ ಪಡೆಯಬಹುದಾಗಿದೆ ಎಂದು ಸುದ್ದಿಸಂಸ್ಥೆ ತಿಳಿಸಿದೆ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಇಂದಿನಿಂದ ಮೇಘಾಲಯಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಯುವ ವ್ಯವಹಾರಗಳು, ಕ್ರೀಡಾ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಕೇಂದ್ರ ಪರಿಷ್ಕೃತ ಯೋಜನೆಗಳ ಪರಿಶೀಲನೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಯುವ ವ್ಯವಹಾರಗಳ ಇಲಾಖೆಯ ವಿಚಾರ ಸಂಕಿರಣ ಸಭೆಯಲ್ಲೂ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಮುಖ್ಯಮಂತ್ರಿ ಕನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ರಾಜ್ಯದ ರಾಜಧಾನಿಯಲ್ಲಿ 132.9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸಂಯೋಜಿತ ಬಹುಪಯೋಗಿ ಒಳಾಂಗಣ ಕ್ರೀಡಾ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಪ್ರತಿನಿಧಿಗಳು ಮತ್ತು ಇತರ ಗಣ್ಯರ ಸಮ್ಮುಖದಲ್ಲಿ ಮೇಘಾಲಯದೊಂದಿಗೆ 39ನೇ ರಾಷ್ಟೀಯ ಕ್ರೀಡಾಕೂಟ 2026 ಆತಿಥೇಯ ರಾಜ್ಯದ ಒಪ್ಪಂದಕ್ಕೆ ಸಹಿ ಹಾಕಲಾಗುವ ನಿರೀಕ್ಷೆ ಇದೆ. ಲಂಡನ್ನ ಚೆಲ್ಮ್ಸ್ಫೋರ್ಡ್ನಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಇಂಗ್ಲೆಂಡ್ ತಂಡವನ್ನು 38 ರನ್ಗಳಿಂದ ಮಣಿಸಿ ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಭಾರತ ನೀಡಿದ 189 ರನ್ಗಳ ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 150 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸರಣಿಯ 2ನೇ ಪಂದ್ಯ ಬ್ರಿಸ್ಟಲ್ನಲ್ಲಿ ನಾಳೆ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ನಡೆಯಲಿದೆ. March 28ರಿಂದ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯದ ಮೂಲಕ ಫೈನಲ್ಗೇರುವ ತವಕದಲ್ಲಿದ್ದರೆ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಐಪಿಎಲ್ 2026 ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಹಾಂಕಾಂಗ್ನಲ್ಲಿ ನಿನ್ನೆ ಆರಂಭವಾದ 20 ವರ್ಷದೊಳಗಿನವರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಮೊದಲ ದಿನವೇ ಭಾರತದ ಯುವ ಓಟಗಾರ್ತಿ ನಿಪಂ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಮಹಿಳೆಯರ 100 ಮೀಟರ್ ಓಟದ 20 ವರ್ಷದೊಳಗಿನವರ ವಿಭಾಗದಲ್ಲಿ ರಾಷ್ಟೀಯ ದಾಖಲೆ ಹೊಂದಿರುವ 18 ವರ್ಷದ ನಿಪಂ ನಿಗದಿಪಡಿಸಿದ ದೂರವನ್ನು 11.62 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿ 3ನೇ ಸ್ಥಾನದೊಂದಿಗೆ ಕಂಚಿನ ಪದಕಕ್ಕೆ ಕೊರಳೊಡ್ಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ ಗೋವಾ ಕೇರಳಂ ಪ್ರವಾಸ, ಬೆಂಗಳೂರು ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
3: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಗರ್ಭಾವಸ್ಥೆಯ ಸಮಯದಲ್ಲಿ ಇರುವ ತಪ್ಪು ಕಲ್ಪನೆಗಳು. ಈ ಕುರಿತು ಮಾಹಿತಿ ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರು, ಐವಿಎಫ್ ಸ್ಪೆಷಲಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಭವ್ಯ ಸುನಿಲ್ ವಯ್ಯಾರ್ ಅವರಿಂದ. ಪ್ರಸ್ತುತಿ ಸುಜಾತ ಎಫ್ ತಳವಾರ್.
4: ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
5: ಶಿವ್ಯ ಐವಿಎಫ್ ವುಮೆನ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರೋಡ್, ಹಾಸನ. ಇಲ್ಲಿ ಐಯುಐ ಐವಿಎಫ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಹೆರಿಗೆ ಸೌಲಭ್ಯ, ನವಜಾತ ಶಿಶು ಮತ್ತು ಮಕ್ಕಳ ಚಿಕಿತ್ಸೆ ಲಭ್ಯವಿದೆ. ನಮ್ಮಲ್ಲಿ ಎಲ್ಲಾ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಸೌಲಭ್ಯವೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 8971620304.
6: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಧಾರಣೆಯ ಬಗ್ಗೆ ಅಥವಾ ಗರ್ಭಾವಸ್ಥೆಯಲ್ಲಿ ಇರುವಂತಹ ಅಂದ್ರೆ ಆ ಪಯಣದಲ್ಲಿ ಇರುವಂತಹ ಕೆಲವು ತಪ್ಪು ಕಲ್ಪನೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಶಿವ್ಯ ಐವಿಎಫ್ ಸೆಂಟರ್ನಲ್ಲಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವಂತಹ ಭವ್ಯ ಸುನಿಲ್ ವಯ್ಯಾರ್ ಅವರು. ಮೇಡಮ್ ನಮಸ್ಕಾರ.
7: ನಮಸ್ಕಾರ.
6: ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ದಂಪತಿಗಳ ಕನಸು ಒಂದು ಮಗುನ್ ಪಡಿಬೇಕು ಅಂತ, ಇದಕ್ಕೆ ಹೊರತಾದವರು ಇರಬಹುದು. ಮಗುವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ, ತಪ್ಪು ಕಲ್ಪನೆಗಳಿರುತ್ತೆ. ಡಾಕ್ಟ್ರೇ ಒಂದು ಹೇಳ್ತಾರೆ, ಮನೆಯಲ್ಲೇ ಇನ್ನೊಂದು ಹೇಳ್ತಾರೆ, ಗರ್ಭಿಣಿಗೆ ಯಾವ್ದನ್ನ ಅನುಸರಿಸಬೇಕು ಯಾವ್ದನ್ನ ಅನುಸರಿಸಬಾರ್ದು, ಈ ತರದ ಅನೇಕ ಸಮಸ್ಯೆಗಳು ಅಥವಾ ಆತಂಕಗಳಿರುತ್ತೆ. ವೈದ್ಯರಾಗಿ ತಾವು ಏನ್ ಹೇಳ್ತೀರಾ, ಯಾವ್ಯಾವ ತರದ ಆತಂಕಗಳಿರುತ್ತೆ?
7: ಮೊದಲನೇದಾಗಿ ಸಾಕಷ್ಟು ಕೇಳ್ತಾ ಇರ್ತಾರೆ ಪೇಷಂಟ್ಸ್, ಅದರಲ್ಲಿ ಕೆಲವೊಂದು ಮುಖ್ಯವಾದದ್ದು ಅವರು ಜಾಸ್ತಿ ಕೇಳೋ ಅಂತದನ್ನ ಇವತ್ತು ಮಾತಾಡೋಣ. ಏನಂದ್ರೆ ಈಗ ಗರ್ಭಿಣಿ ಆದ ತಕ್ಷಣ ಜಾಸ್ತಿ ಊಟ ಮಾಡಬೇಕು, ಒಬ್ಬರಲ್ಲ ಇಬ್ರಿಗೆ ತಿನ್ಬೇಕು ಅಂತ ಅನ್ಕೋತಾರೆ, ಅದು ತಪ್ಪು. ಒಬ್ರಲ್ಲ ಜಾಸ್ತಿ ತಿಂತಾ ಇದ್ರೆ ತೂಕ ಜಾಸ್ತಿ ಆಗತ್ತೆ. ಎರಡರಷ್ಟು ತಿನ್ನೋ ಅವಶ್ಯಕತೆ ಇಲ್ಲ. ಪೌಷ್ಟಿಕವಾದ ಮತ್ತೆ ಸಮತೋಲನ ಇರುವಂತ ಆಹಾರ ಸೇವಿಸಿದ್ರೆ ಸಾಕು, ಅಂದ್ರೆ ಹಣ್ಣು, ತರಕಾರಿ, ಪ್ರೋಟೀನು ಮತ್ತೆ ಐರನ್, ಕ್ಯಾಲ್ಸಿಯಂ ಇರೋ ಅಂತ ಆಹಾರ ತಗೊಂಡ್ರೆ ಸಾಕು. ಪ್ರೆಗ್ನೆನ್ಸಿ ಆಯ್ತು ಅಂದ ತಕ್ಷಣ ಫುಲ್ ರೆಸ್ಟ್, ವ್ಯಾಯಾಮನೇ ಮಾಡಬಾರ್ದು. ವ್ಯಾಯಾಮ ಆದ್ರೆ ಏನಾದ್ರು ತೊಂದರೆ ಆಗ್ಬಿಡತ್ತೆ, ಅಬಾರ್ಷನ್ ಆಗ್ಬಿಡ್ಬೋದು ಅಥವಾ ತೊಂದರೆಗಳಾಗತ್ತೆ ಅಂತ ವ್ಯಾಯಾಮನೇ ಮಾಡ್ತಾ ಇರಲ್ಲ ಕೆಲವೊಬ್ರು, ಬರೀ ರೆಸ್ಟ್, ನಾವು ಒಂದ್ ಲೋಟ ಕೂಡ ಎಚ್ಚಲ್ಲ ಆತರ ನೋಡ್ಕೊತಾ ಇದೀವಿ ಅಂತ ಅಂತಿರ್ತಾರೆ. ಸೊ ಹಾಗೆ ಮಾಡಬಾರ್ದು. ವ್ಯಾಯಾಮ ಒಳ್ಳೇದು, ಸಿಂಪಲ್ ಆಗಿರೋಂಥದ್ದು, ಅಂದ್ರೆ ಒಂದು ನಡಿಗೆ ಆಗಿರ್ಬೋದು ಅಥವಾ ಅವ್ರಿಗೆ ಯಾವ್ದು ಯೋಗ ಮಾಡ್ತಾ ಇದ್ರೆ ಯೋಗ ಮಾಡ್ಬೋದು, ಅಂದ್ರೆ ಅವ್ರ ವೈದ್ಯರ ಜೊತೆ ಚರ್ಚಿಸಿ ಏನೋ ಒಂದು ವ್ಯಾಯಾಮ ಮಾಡೋದು ಒಳ್ಳೇದು. ಯಾಕೆಂದ್ರೆ ನೀವ್ ಏನೂ ಮಾಡದೆ ಬರೀ ರೆಸ್ಟ್ ಮಾಡ್ತಾ ಇದ್ರೆ ತೂಕ ತುಂಬಾ ಹೆಚ್ಚಾಗೋಗತ್ತೆ. ತೂಕ ತುಂಬಾ ಹೆಚ್ಚಾದ್ರೆ ಬಿಪಿ ಅಥವಾ ಶುಗರು ಬರೋ ಸಾಧ್ಯತೆನೂ ಜಾಸ್ತಿ ಆಗತ್ತೆ, ಮತ್ತೆ ಸಿಸೇರಿಯನ್ ಆಗೋ ಸಾಧ್ಯತೆ
6: ಜಾಸ್ತಿ ಆಗತ್ತೆ. ನೀವು ಇದ್ಗೆ ಹೇಳಿದ್ರಲ್ಲ, ಇಬ್ಬರಿಗೇನ್ ತಿನ್ನೋದ್ ಬೇಡ, ಒಬ್ಬರಿಗೆ ತಿನ್ನೋದ್ ಸಾಕು, ಆದ್ರೆ ಗರ್ಭಿಣಿಯರಲ್ಲಿ ಹಸಿವು ಜಾಸ್ತಿ ಅಂತ ಹೇಳ್ತಾರೆ.
7: ಯಾಕೆಂದ್ರೆ ಹಾರ್ಮೋನ್ ಇರತ್ತೆ ಅಲ್ವಾ, ಹಸಿವು ಜಾಸ್ತಿ ಅನ್ನೋದಕ್ಕಿಂತ ಅವ್ರಿಗೆ ಒಂಥರ ಸುಸ್ತಿರತ್ತೆ. ಯಾಕಂದ್ರೆ ಪ್ರೆಗ್ನೆನ್ಸಿ ಹಾರ್ಮೋನ್ ಆತರ ಸುಸ್ತು ಮಾಡ್ತಾ ಇರತ್ತೆ. ಅದಕ್ಕೆ ಅವ್ರಿಗೆ ಎಷ್ಟಾದ್ರೆ ಅಷ್ಟು, ಪ್ರತಿ 2-3 ಗಂಟೆಗೆ ಒಂದೊಂದ್ಸಲ 3 ಊಟ 3 ಸ್ನಾಕ್ಸ್ ಅಂತ ನಾವ್ ಹೇಳ್ತೀವಿ, ಆ ರೀತಿ ಡಿವೈಡ್ ಮಾಡ್ಕೊಂಡು ಅವ್ರಿಗೆ ಏನ್ ಸೇರತ್ತೆ ಅದನ್ನೆಲ್ಲ ತಗೊಳ್ಬಹುದು.
6: ಮತ್ತೆ ಎಳ್ನೀರ್ ಕುಡಿದ್ರೆ ಮಗುದ ತಲೆ ನಡುಗುತ್ತೆ ಅಂತೆಲ್ಲ ಹೇಳ್ತಾರೆ.
7: ಇಲ್ಲ, ಎಳ್ನೀರಿಗೆ ತುಂಬಾ ತಪ್ಪು ಕಲ್ಪನೆ ಇದೆ, ಎಳ್ನೀರ್ ತಿಂದ್ರೆ ಬ್ಲೀಡಿಂಗ್ ಆಗತ್ತೆ ಆತರ ಎಲ್ಲ ಏನಿಲ್ಲ. ಅವ್ರಿಗೆ ಇಷ್ಟ ಆದ್ರೆ ಅವ್ರಿಗೆ ಎಳ್ನೀರ್ ಸೇರ್ತಿದೆ ಅಂದ್ರೆ ತಗೋಬಹುದು. ಸಾಮಾನ್ಯವಾಗಿ ವಾಂತಿ ಜಾಸ್ತಿ, ವಾಕರಿಕೆ ಜಾಸ್ತಿ ಇರೋದ್ರಿಂದ ಅವರಿಗೆ ನೀರಿನ ಅಂಶ ಜಾಸ್ತಿ ಸೇರ್ತಾ ಇರಲ್ಲ. ಅವಾಗ ಅವ್ರ ಏನ್ ಮಾಡ್ಬೋದು, ಡ್ರೈ ಐಟಮ್ಸ್, ಈ ಡ್ರೈ ಫ್ರೂಟ್ಸ್ ಅಂತದ್ದು ಆತರ ಏನೋ ಒಂದು ಬೆಳಗ್ಗೆ, ಅಂದ್ರೆ ನೀರಿನ ಅಂಶ ತಗೊಳ್ಳುವಾಗ ಇನ್ನೂ ಜಾಸ್ತಿ ವಾಕರಿಕೆ ಆಗ್ತಾ ಇರತ್ತೆ. ಅವ್ರಿಗೆ ಎಳ್ನೀರ್ ಸೇರ್ತಿದೆ ಅಂದ್ರೆ ಖಂಡಿತವಾಗಿಯೂ ಅವ್ರು ತಗೋಬಹುದು.
6: ಇನ್ನೊಂದು ಪಪ್ಪಾಯದ ಬಗ್ಗೆ,
7: ಪಪ್ಪಾಯ ಪೈನಾಪಲ್ ತಿಂದ್ರೆ ಅಬಾರ್ಷನ್ ಆಗತ್ತೆ ಅಂತ ಹೇಳ್ತಾರೆ, ಅದಂತೂ ತಪ್ಪು. ಆತರ ಇಲ್ಲವೇ ಇಲ್ಲ. ಈವನ್ ಈಗ ನೀವು ರೈಪ್ ಪಪ್ಪಾಯ ಅಂತ ನಾವೇನ್ ಹೇಳ್ತೀವಿ,
6: ಹಣ್ಣಾಗಿರೋದು,
7: ಅದು ತಿಂದ್ರೆ ಏನು ಅಬಾರ್ಷನ್ ಆಗಲ್ಲ. ಪಪ್ಪಾಯ ಮತ್ತೆ ಪೈನಾಪಲ್ಗೂ ಕೇಳ್ತಾರೆ ನಾವು ಯಾವ ಫ್ರೂಟ್ಸ್ ತಿನ್ಬೋದು ಅಂತ. ನಾವ್ ಹೇಳೋದು ಎಲ್ಲ ತರ ಹಣ್ಣುಗಳನ್ನು ತಗೋಬಹುದು, ಮಿತವಾಗಿ ತಗೊಂಡ್ರೆ ಏನೂ ಆಗಲ್ಲ. ಇನ್ನೊಂದೇನಂದ್ರೆ ಹೊಟ್ಟೆ ಆಕಾರ ನೋಡಿ ಗಂಡ್ ಮಗು ಆಗ್ಬೋದು, ಹೆಣ್ಮಗು ಆಗ್ಬೋದು, ಆತರ ಹೊಟ್ಟೆ ಆಕಾರ ನೋಡಿ ಮಗುವಿನ ಲಿಂಗ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಆಕಾರ ಆ ತಾಯಿಯ ದೇಹದ ಹೇಗಿರತ್ತೆ ಅನ್ನೋದ್ರ ಮೇಲೆ, ಮತ್ತೆ

0: ಮಗು ಒಳಗಡೆ ಗರ್ಭಕೋಶದ ಒಳಗಡೆ ಯಾವ ಪೊಸಿಷನ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರತ್ತೆ. ಅದರಿಂದ ನಾವು ಹೇಳಕ್ಕಾಗಲ್ಲ. ಇನ್ನು ಕೆಲವೊಬ್ರು ನಾವು ಸ್ಕ್ಯಾನ್ ಮಾಡಿದಾಗ, ಮೇಡಮ್ ಮಗುದು ಎದೆ ಬಡಿತ ಎಷ್ಟಿದೆ ಅಂತ ಕೇಳ್ತಾರೆ, ಹಾರ್ಟ್ ಬೀಟ್ ಎಷ್ಟಿದೆ ಅಂತ. ಯಾಕಪ್ಪ ಅಂದ್ರೆ ಅಲ್ಲ, ಹಾರ್ಟ್ ಬೀಟ್ ಇಷ್ಟಿದ್ರೆ ಇಂಥ ಮಗು ಅಂತ ಅವ್ರಿಗೊಂದಿದು. ಆತರ ಇದೆಲ್ಲಾನು ಎಲ್ಲಿಂದ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ, ಬಟ್ ಆತರ ಯಾವುದು ಇಲ್ಲ. ಹಾರ್ಟ್ ಬೀಟ್ 110-160 ನಾರ್ಮಲ್, ಎಷ್ಟು ಬೇಕಾದ್ರೂ ಇರ್ಬೋದು. ಅದರಿಂದ ಲಿಂಗ ಪತ್ತೆ ಮಾಡಕ್ ಆಗದೇ ಇಲ್ಲ. ಅಂಡ್ ಇನ್ನೊಂದು ಜನ ಏನ್ ತಿಳ್ಕೊಬೇಕಂದ್ರೆ, ನಮ್ಮ ದೇಶದಲ್ಲಿ ಮಗುವಿನ ಲಿಂಗ ಪತ್ತೆ ಮಾಡೋದು ಕಾನೂನು ಬಾಹಿರ. ಕೇಳಿದ್ರೇನು ನಿಮ್ಗೆ ಜೈಲು ಶಿಕ್ಷೆ ಆಗೋ ಸಾಧ್ಯತೆ ಇರತ್ತೆ, ಎಂತ ಮಗು ಅಂತ ಅದನ್ನ ತಿಳ್ಕೊಂಡಿರ್ಬೇಕು.
1: ಆಮೇಲೆ ತಾಯಿಯ ಬಣ್ಣವನ್ನ ನೋಡಿ, ಕಪ್ಪಗಾಗಿದ್ದಾಳೆ,
0: ಹೌದು
1: ಇದಾಗುತ್ತೆ, ಬೆಳ್ಳಗಾಗಿದ್ದಾಳೆ, ಈ ಮಗು ಆಗುತ್ತೆ.
0: ಅದೇ, ಅದನ್ನು ಅಷ್ಟೇ, ಅದು ತಾಯಿಗೆ ಹಾರ್ಮೋನ್ ಚೇಂಜಸ್ ಇಂದ, ಪ್ರೆಗ್ನೆನ್ಸಿನಲ್ಲಿ ಆಗೋ ಹಾರ್ಮೋನ್ ಚೇಂಜಸ್ ಇಂದ ಕತ್ತಿನ ಭಾಗದಲ್ಲಿ ಕಪ್ಪಾಗೋದು ಆತರ ಎಲ್ಲ ಆಗ್ತಾ ಇರತ್ತೆ. ಸೊ ಅದರಿಂದ ನಾವು ಯಾವುದೇ ರೀತಿ, ನಾನು ಹೇಳಿದ್ದೀನಲ್ವಾ ಆಗ್ಲೇನೆ, ಲಿಂಗ ಪತ್ತೆ ಮಾಡಕ್ಕೆ ಆಗದಿಲ್ಲ.
1: ಕೆಲವು ಆಹಾರಗಳನ್ನ ತಿನ್ನೋದ್ರಿಂದ ಮಗುವಿನ ಬಣ್ಣವನ್ನ ನಿರ್ಧರಿಸಬಹುದಾ?
0: ಅದು ಸಾಕಷ್ಟು ಜನ ಕೆಲವರು ಹೇಳ್ತಾರೆ, ಈಗ ಹಣ್ಣು ಜಾಸ್ತಿ ತಗೊಂಡ್ರೆ ಅಥವಾ ಆಪಲ್ ತಗೊಂಡ್ರೆ ಅಥವಾ ಕೇಸರಿ ತಿಂದ್ರೆ ಮಗು ಬೆಳ್ಳಗೆ ಹುಟ್ಟತ್ತೆ ಅಂತ. ಕೇಸರಿ ತಿನ್ನೋದ್ರಿಂದ ಮಗು ಬೆಳ್ಳಗೆ ಏನು ಹುಟ್ಟಲ್ಲ. ಕಲರ್ ಅನ್ನೋದು ತಾಯಿ ತಂದೆ ಅಥವಾ ಅಜ್ಜಿ ತಾತ ಅವ್ರ ಕಲರ್ ಹೇಗಿರತ್ತೆ, ಅದು ಫ್ಯಾಮಿಲಿಲಿ ಏನಿರತ್ತೆ ಅದು ಮಗುಗೆ ಜೀನ್ಸ್ ಮುಖಾಂತರ ಬಂದು ಮಗು ಬಣ್ಣನ ಅದು ನಿರ್ಣಯಿಸುತ್ತೆ, ಕೇಸರಿ ಅಲ್ಲ. ಕೇಸರಿಯಿಂದ ನಿಮ್ಗೆ ಕೆಲವೊಂದು ಹೆಲ್ತ್ ಬೆನಿಫಿಟ್ಸ್ ಏನಾಗ್ಬೋದು, ನೀವು ಒಂದು 2-3 ಎಲೆ ತಗೊಂಡ್ರೆ ಸಾಕು. ಸೊ ಅದರಲ್ಲಿ ನಿಮ್ಗೆ ಸ್ವಲ್ಪ ಜೀರ್ಣ ಚೆನ್ನಾಗಾಗತ್ತೆ, ಡೈಜೆಷನ್ ಆಗತ್ತೆ, ಮತ್ತೆ ಕೆಲವೊಂದ್ ಸಮಯ ಮೂಡ್ ಸ್ವಲ್ಪ ಚೆನ್ನಾಗಾಗತ್ತೆ, ಆತರ ಅಷ್ಟೇ. ಅಷ್ಟ್ ಬಿಟ್ರೆ ಕೆಲವೊಮ್ಮೆ ತುಂಬಾ ಜಾಸ್ತಿ ತಗೊಂಡಾಗ ಅದು ಕೆಲವೊಮ್ಮೆ ನೋವು ಬರ್ಬೋದು, ನಿಮ್ಗೆ ಹೊಟ್ಟೆ ನೋವು ಬರ್ಬೋದು. ಸೊ ಆ ರೀತಿ ಇನ್ನೊಂದು ಕೆಲವೊಬ್ರು, ಮೇಡಮ್ ಸ್ಟ್ರೆಚ್ ಮಾರ್ಕ್ಸ್ ಬರ್ತಾ ಇದೆ, ಕ್ರೀಮ್ ಕೊಡಿ ಅಂತ ಕೇಳ್ತಾರೆ. ಆಯಿಲು ಕ್ರೀಮು ಹಚ್ಚಿದ್ರೆ ಸ್ಟ್ರೆಚ್ ಮಾರ್ಕ್ಸ್ ಕಮ್ಮಿ ಆಗತ್ತೆ ಅಂತ ಅನ್ಕೊಂಡಿರ್ತಾರೆ, ಬಟ್ ಆ ರೀತಿ ಯಾವುದು ಇಲ್ಲ. ಯಾಕಂದ್ರೆ ನಾವು ಎಷ್ಟೇ ಆಯಿಲ್ ಅಥವಾ ಕ್ರೀಮ್ ಹಚ್ಚಿದ್ರು ಸಂಪೂರ್ಣವಾಗಿ ಸ್ಟ್ರೆಚ್ ಮಾರ್ಕ್ಸ್ ನ ಬರ್ದೇ ಇರೋ ತರ ತಡೆಯಕ್ಕಾಗಲ್ಲ. ಕ್ರೀಮು ಇದೆಲ್ಲ ಏನ್ ಮಾಡ್ಬೋದು ಅಂದ್ರೆ, ನಿಮ್ಗೆ ಸ್ಕಿನ್ ಎಲ್ಲ ಸ್ಟ್ರೆಚ್ ಆಗ್ತಾ ಇರೋದ್ರಿಂದ ಮಸಲ್ ಸ್ಟ್ರೆಚ್ ಆಗ್ತಾ ಇರತ್ತೆ. ಸೊ ಸ್ವಲ್ಪ ಕಡತ ಬರ್ತಾ ಇರತ್ತೆ ಕೆಲವ್ರಿಗೆ. ಸೊ ಆ ಕಡತನ ಕಮ್ಮಿ ಮಾಡ್ಬೋದು ಅಷ್ಟೇ, ಯಾಕಂದ್ರೆ ಚೆನ್ನಾಗಿ ಹೈಡ್ರೇಷನ್ ಆಗ್ಬಿಟ್ಟು ಕ್ರೀಮ್ಗಳಿಂದ ಕಡತ ಕಮ್ಮಿ ಆಗತ್ತೆ, ನಿಧಾನವಾಗಿ ಅದು ಫೇಡ್ ಆಗತ್ತೆ, ಬೆಳ್ಳಗಿರೋರಲ್ಲಿ ಅದು ಜಾಸ್ತಿ ಕಾಣಿಸ್ತಾ ಇರತ್ತೆ. ಇನ್ನೊಂದೇನಂದ್ರೆ, ಕೆಲವರು ಅನ್ಕೋತಾ ಇರ್ತಾರೆ ಸ್ಕ್ಯಾನಿಂಗ್ ಮಾಡಿದಾಗ, ನಾವು ಸ್ಕ್ಯಾನ್ ನ ಹೊಟ್ಟೆ ಮೇಲಿಂದನು ಮಾಡ್ಬೋದು, ಯೋನಿ ಮುಖಾಂತರನು ಮಾಡ್ಬೋದು. ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ನಾವು ಯೂಶಲಿ ಕೆಳಗಡೆಯಿಂದ ಯೋನಿ ಮುಖಾಂತರ ಸ್ಕ್ಯಾನ್ ಮಾಡೋದನ್ನ ಪ್ರಿಫರ್ ಮಾಡ್ತೀವಿ. ಕೆಲವೊಬ್ರು ಹೇಳ್ತಾರೆ, ನನ್ಗೆ ಡಾಕ್ಟರ್ ಅಲ್ಲೆಲ್ಲೋ ಕೆಳಗಡೆಯಿಂದ ಸ್ಕ್ಯಾನ್ ಮಾಡಿದ್ರು, ಹಾಗಾಗಿ ನನ್ಗೆ ಅಬಾರ್ಷನ್ ಆಗ್ಬಿಡ್ತು ಅಂತ. ಕೆಳಗಡೆಯಿಂದ ಸ್ಕ್ಯಾನ್ ಮಾಡೋದ್ರಿಂದ ಯಾವುದೇ ರೀತಿಯಾದ ಅಬಾರ್ಷನ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಕೆಳಗಡೆಯಿಂದ ಸ್ಕ್ಯಾನ್ ಮಾಡಿದಾಗ ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಹೊಟ್ಟೆ ಮೇಲಿಂದ ಸ್ಕ್ಯಾನ್ ಮಾಡೋದಕ್ಕಿಂತ. ಅದರಿಂದ ಅಬಾರ್ಷನ್ ಆಗಲ್ಲ. ಅಬಾರ್ಷನ್ ಆಗಿದೆ ಅಂದ್ರೆ ಅದು ಯೂಶಲಿ ಮಗುವಿನ, ಅಂದ್ರೆ ಅದು ಜೆನೆಟಿಕಲಿನೇ ಅಬ್ನಾರ್ಮಲ್ ಇರುತ್ತೆ, ಅದರಿಂದ ಅಬಾರ್ಷನ್ ಆಗಿರ್ಬೋದು ಅಷ್ಟೇ, ಸ್ಕ್ಯಾನಿಂಗ್ ಇಂದ ಅಲ್ಲ. ಸ್ಕ್ಯಾನಿಂಗ್ ಇಸ್ ಸೇಫ್. ಇನ್ನು ಒಂದೇನಂದ್ರೆ, ಒಂದ್ಸಲ ಸಿಸೇರಿಯನ್ ಆದ್ರೆ ಮತ್ತೆ ಸಿಸೇರಿಯನ್ನೇ ಅಂತ ಅನ್ಕೊಂಡಿರ್ತಾರೆ. ಒಂದ್ಸಲ ಸಿಸೇರಿಯನ್ ಆದ್ರೆ ಆಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿನಲ್ಲಿ ಅವ್ರಿಗೆ ನೋವೆಲ್ಲ ಬಂದಿದೆ ಅಂದ್ರೆ ಅವರು ಸಾಮಾನ್ಯವಾದ ಹೆರಿಗೆನೂ, ಅಂದ್ರೆ ನಾರ್ಮಲ್ ಡೆಲಿವರಿನೂ ಆಗ್ಬೋದು, ಗೊತ್ತಾಯ್ತಾ. ಈಗ ನೋವು, ಹೆರಿಗೆ ನೋವು ಬಂದ್ರೆ ಅದನ್ನ ನಾವೇ ಸಂಪೂರ್ಣವಾಗಿ ಅದನ್ನ ಸಹಿಸ್ಕೊಳ್ಳೇಬೇಕು, ಹಂಗಾದ್ರೇನೆ ನಮ್ಗೆ ನಾರ್ಮಲ್ ಡೆಲಿವರಿ ಆತರ ಏನಿಲ್ಲ. ಈಗ ನೋವು ಕಡಿಮೆ ಮಾಡುವಂತ ವಿಧಾನಗಳು ಸಾಕಷ್ಟಿದೆ, ಅದರಲ್ಲಿ ನೋವು ಕಮ್ಮಿ ಆಗತ್ತೆ. ಇನ್ನು ಒಂದು, ಕೆಲವ್ರು ಅನ್ಕೋತಿರ್ತಾರೆ, ಈಗ ಹೊಟ್ಟೆ ನೋವು ಬಂತು, ಹೆರಿಗೆ ನೋವು ಬಂತು ಅಂದ್ರೆ ತಕ್ಷಣ ಡೆಲಿವರಿ ಆಗ್ಬಿಡ್ಬೇಕು ಅಂತ. ಈಗ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ಆತರ ಇಲ್ಲವೇ ಇಲ್ಲ. ಹೆರಿಗೆ ಅನ್ನೋದು ಕೆಲವ್ರಿಗೆ ಅದು 10-18 ಅವರ್ ಆಗ್ಬೋದು ಮೊದಲನೇದು, ಎರಡನೇದು 1-12 ಗಂಟೆಗಳು ಆಗ್ಬೋದು. ಇಷ್ಟೇ ಅಂತ ಅಲ್ಲ, ಕೆಲವ್ರಿಗೆ ಒಂದಿನಕ್ಕಿಂತ ಜಾಸ್ತಿ ಹೆರಿಗೆ ನೋವು ಇರ್ಬೋದು, ಆಮೇಲೂ ಹೆರಿಗೆ ಆಗ್ಬೋದು. ಅವರಿಗೆ ಯಾವ ಸ್ಟೇಜ್ ಅಲ್ಲಿ ಇದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ, ಇಂಥದೇ ನಿರ್ದಿಷ್ಟ ಟೈಮ್ ಅಂತ ಇಲ್ಲ.
1: ಹಾಗಾಗಿ ಈ ಎಲ್ಲಾ ತಪ್ಪು ಕಲ್ಪನೆಗಳು ಅಂತ ಮೊದಲು ಅರ್ಥ ಮಾಡ್ಕೋಬೇಕು ಅಲ್ವಾ. ತಾಯಿ ಮತ್ತೆ ಮಗುವಿನ ಆರೋಗ್ಯ ಬಹಳ ಮುಖ್ಯ. ಏನಾದ್ರು ಸಮಸ್ಯೆ ಇದ್ರೆ ವೈದ್ಯರ ಹತ್ರನೇ ಬಗೆಹರಿಸ್ಕೋಬೇಕೆ ಹೊರತು ಅವರವರೇ ಅಥವಾ ಇನ್ಯಾರೋ ಹೇಳಿದ್ರು ಅಂತ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಬೇರೆ ವಿಷಯ ಮಾತಾಡೋಣ.
0: ಧನ್ಯವಾದ,
1: ನಮಸ್ಕಾರ.
2: ಶಿವ್ಯ IVF ವುಮೆನ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್, ಗುರು ಥಿಯೇಟರ್ ಹಿಂಭಾಗ, BM ರೋಡ್, ಹಾಸನ. ಇಲ್ಲಿ IUI, IVF, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಹೆರಿಗೆ ಸೌಲಭ್ಯ, ನವಜಾತ ಶಿಶು ಮತ್ತು ಮಕ್ಕಳ ಚಿಕಿತ್ಸೆ ಲಭ್ಯವಿದೆ. ನಮ್ಮಲ್ಲಿ ಎಲ್ಲಾ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಸೌಲಭ್ಯ.

ಮಹಾತ್ಮ ಗಾಂಧಿಯವರ ಆತ್ಮಕಥೆಯಿಂದ ಆಯ್ದ ಭಾಗ. ವಿಚಾರಣೆ ಪ್ರಾರಂಭವಾಯಿತು. ಸರ್ಕಾರದ ವಕೀಲರು, ಮ್ಯಾಜಿಸ್ಟ್ರೇಟರು ಮತ್ತು ಇತರ ಅಧಿಕಾರಿಗಳೆಲ್ಲ ಯೋಚನೆಯಿಂದ ದಿಕ್ಕು ತೋಚದವರಾಗಿದ್ದರು. ತಾವು ಏನು ಮಾಡಬೇಕು ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ಸರ್ಕಾರಿ ವಕೀಲರು ಮೊಕದ್ದಮೆಯನ್ನು ಮುಂದೂಡಬೇಕೆಂದು ಮ್ಯಾಜಿಸ್ಟ್ರೇಟರನ್ನ ಒತ್ತಾಯಪಡಿಸುತ್ತಿದ್ದರು. ಆದರೆ ನಾನು ಮಧ್ಯೆ ಬಾಯಿ ಹಾಕಿ, ಮೊಕದ್ದಮೆಯನ್ನ ದಯವಿಟ್ಟು ಮುಂದೂಡಬೇಡಿ, ಚಂಪಾರಣ್ಯವನ್ನ ಬಿಟ್ಟು ಹೋಗಬೇಕೆಂಬ ಸರ್ಕಾರಿ ಅಪ್ಪಣೆಯನ್ನ ನಾನು ಮೀರಿದ್ದೇನೆ, ನಾನು ತಪ್ಪಿತಸ್ಥನೆಂದು ಒಪ್ಪುತ್ತೇನೆ ಎಂದು ಹೇಳಿ ಈ ಹೇಳಿಕೆಯನ್ನ ಓದಿದೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡಿನ 144ನೆಯ ಅಧಿನಿಯಮದ ಪ್ರಕಾರ ಸರ್ಕಾರ ನನ್ನ ಮೇಲೆ ಜಾರಿ ಮಾಡಿದ್ದ ಅಪ್ಪಣೆಯನ್ನ ತಿರಸ್ಕರಿಸಿದಂತೆ ತೋರುವ ಈ ಗಂಭೀರವಾದ ಹೆಜ್ಜೆಯನ್ನ ನಾನು ಏಕೆ ಇಟ್ಟೆ ಎಂಬುದನ್ನ ವಿವರಿಸುವ ಹೇಳಿಕೆಯನ್ನ ನ್ಯಾಯಸ್ಥಾನದ ಅಪ್ಪಣೆಯನ್ನು ಪಡೆದು ಸಂಕ್ಷಿಪ್ತವಾಗಿ ಹೇಳಲು ಯತ್ನಿಸುತ್ತೇನೆ. ಇದು ಸ್ಥಳದ ಅಧಿಕಾರಿಗಳಿಗೂ ನನಗೂ ಇರುವಂತಹ ಭಿನ್ನಾಭಿಪ್ರಾಯದ ಪ್ರಶ್ನೆ ಎಂಬುದು ನನ್ನ ನಮ್ರವಾದ ಅಭಿಪ್ರಾಯ. ನಾನು ಈ ಪ್ರಾಂತಕ್ಕೆ ಬಂದಿರುವುದು ಜನೋಪಕಾರವನ್ನು, ರಾಷ್ಟ್ರ ಸೇವೆಯನ್ನು ಮಾಡುವುದಕ್ಕಾಗಿ. ನಾನು ಹೀಗೆ ಮಾಡಿರುವುದು ರೈತರ ಒತ್ತಾಯಪೂರ್ವಕ ಪ್ರಾರ್ಥನೆಯಂತೆ. ನೀಲಿಯ ಜಮೀನ್ದಾರರು ತಮ್ಮೊಂದಿಗೆ ನ್ಯಾಯವಾಗಿ ನಡೆಯುತ್ತಿಲ್ಲವೆಂಬುದು ರೈತರ ಸ್ಪಷ್ಟವಾದ ವಾದ. ಪ್ರಶ್ನೆಯನ್ನು ಸರಿಯಾಗಿ ವ್ಯಾಸಂಗ ಮಾಡದೆ ಯಾವ ಸಹಾಯವನ್ನು ಮಾಡುವುದು ನನ್ನಿಂದ ಸಾಧ್ಯ ಇರಲಿಲ್ಲ. ಆದ್ದರಿಂದ ನಾನು ಪ್ರಶ್ನೆಯನ್ನು ಅಧ್ಯಯನ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ಆದ್ದರಿಂದ ಈ ಕಾರ್ಯದಲ್ಲಿ ಸಾಧ್ಯವಾದರೆ ಜಮೀನುದಾರರ ಮತ್ತು ಸ್ಥಳದ ಅಧಿಕಾರಿಗಳ ಸಹಾಯವನ್ನು ಪಡೆಯುವುದು ನನ್ನ ಉದ್ದೇಶವಾಗಿದೆ. ನನಗೆ ಮತ್ತಾವುದು ಬೇರೆ ಉದ್ದೇಶವಿಲ್ಲ. ನಾನು ಇಲ್ಲಿಗೆ ಬಂದಿರುವುದರಿಂದ ಸಾರ್ವಜನಿಕ ಶಾಂತಿ ಭಂಗವಾಗುತ್ತದೆ ಮತ್ತು ಪ್ರಾಣಹಾನಿಯಾಗುತ್ತದೆ ಎಂಬುದನ್ನು ನಾನು ನಂಬುವುದಿಲ್ಲ. ಇಂತಹ ವಿಷಯದಲ್ಲಿ ನನಗೆ ತಕ್ಕ ಮಟ್ಟಿನ ಅನುಭವ ಇದೆ ಎಂದು ಹೇಳಿಕೊಳ್ಳುತ್ತೇನೆ. ಆದರೆ ಸರ್ಕಾರದವರು ಬೇರೆ ರೀತಿಯಾಗಿ ಯೋಚಿಸುತ್ತಿದ್ದಾರೆ. ಅವರ ಕಷ್ಟ ನನಗೆ ಚೆನ್ನಾಗಿ ಅರ್ಥವಾಗುತ್ತಿದೆ. ತಮಗೆ ಬಂದಂತಹ ಸುದ್ದಿಗಳ ಆಧಾರದ ಮೇಲೆ ಅವರು ಕಾರ್ಯವನ್ನು ಮಾಡಬಲ್ಲರು ಎಂಬುದು ನನಗೆ ಅರ್ಥವಾಗುತ್ತದೆ. ಕಾನೂನಿಗೆ ಅನುಸಾರವಾಗಿ ನಡೆಯುವ ನನ್ನ ಮನಸ್ಸಿನ ಮೊದಲ ಪ್ರವೃತ್ತಿ ನನ್ನ ಮೇಲೆ ಜಾರಿಯಾದ ಅಪ್ಪಣೆಯನ್ನು ಪಾಲಿಸಬೇಕು ಎಂಬುದು. ಆದರೆ ಯಾರಿಗೋಸ್ಕರವಾಗಿ ನಾನು ಇಲ್ಲಿ ಬಂದಿದ್ದೇನೆಯೋ ಅವರ ವಿಷಯದಲ್ಲಿ ಕರ್ತವ್ಯ ಭ್ರಷ್ಟನಾಗದೆ ಹೀಗೆ ಮಾಡುವುದು ನನ್ನಿಂದ ಸಾಧ್ಯವಿರಲಿಲ್ಲ. ಅವರ ಜೊತೆಯಲ್ಲೇ ಇದ್ದುಕೊಂಡು ಅವರ ಸೇವೆಯನ್ನು ಮಾಡುವುದು ಸಾಧ್ಯವೆಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ನಾನು ಸ್ವಂತ ಇಚ್ಛೆಯಿಂದ ಹಿಂದೆಗೆಯುವುದು ಸಾಧ್ಯವಿಲ್ಲ. ಭಾರತದ ಸಾರ್ವಜನಿಕ ಜೀವನದಲ್ಲಿ ನನ್ನಂತಹ ಸ್ಥಾನವನ್ನು ಹೊಂದಿರುವವನು ಸರಿಯಾದ ಮೇಲ್ಪಂಕ್ತಿಯನ್ನು ಹಾಕಬೇಕು ಎಂಬುದು ನನಗೆ ಚೆನ್ನಾಗಿ ಅರಿವಾಗಿದೆ. ನಾವಿಂದು ಬಹಳ ತೊಡಕಾದ ರಾಜಕೀಯ ಸಂವಿಧಾನದ ಅಡಿಯಲ್ಲಿ ಬಾಳುತ್ತಿದ್ದೇವೆ. ಇಂತಹ ಸಂದರ್ಭದಲ್ಲಿ ಆತ್ಮಗೌರವವುಳ್ಳ ನನ್ನನ್ನು ಎದುರಿಸುತ್ತಿರುವ ಪ್ರಶ್ನೆಗೆ ಉತ್ತರವಾಗಿ ನಾನು ಅನುಸರಿಸಲು ತೀರ್ಮಾನಿಸಿರುವುದೇ ನಿರೂಪಾಯವಾದ ಮತ್ತು ಮಾನಮಾರ್ಗವಾದ ಮಾರ್ಗ. ಪ್ರತಿಭಟಿಸದೆ ಆಜ್ಞೆಯ ಉಲ್ಲಂಘನೆಯ ಶಿಕ್ಷೆಗೆ ಒಳಗಾಗುವುದು. ನನಗೆ ಕೊಡಬೇಕಾದ ದಂಡನೆಯನ್ನು ಯಾವ ರೀತಿಯಲ್ಲಾದರೂ ಕಡಿಮೆ ಮಾಡಿಕೊಳ್ಳುವ ಉದ್ದೇಶದಿಂದಲ್ಲ ಈ ಹೇಳಿಕೆಯನ್ನು ನಾನು ಕೊಟ್ಟಿರುವುದು. ಆದರೆ ನನ್ನ ಮೇಲೆ ಜಾರಿ ಮಾಡಿದ ಆಜ್ಞೆಯನ್ನು ಉಲ್ಲಂಘಿಸಿರುವುದು ಕಾನೂನಿನಲ್ಲಿ ನನಗೆ ಗೌರವವಿಲ್ಲವೆಂದಲ್ಲ. ಇದಕ್ಕಿಂತ ದೊಡ್ಡ ಕಾನೂನನ್ನು, ಅಂದರೆ ನಮ್ಮ ಅಂತರಾತ್ಮದ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿಯೇ ಎಂಬುದನ್ನು ತೋರಿಸುವುದಕ್ಕಾಗಿ. ಮೊಕದ್ದಮೆಯನ್ನು ಮುಂದೂಡಲು ಅವಕಾಶವೇ ಇರಲಿಲ್ಲ. ಆದರೆ ಮ್ಯಾಜಿಸ್ಟ್ರೇಟರು ಮತ್ತು ಸರ್ಕಾರಿ ವಕೀಲರು ಈ ಅನಿರೀಕ್ಷಿತ ಪರಿಸ್ಥಿತಿಗೆ ಒಳಗಾದ್ದರಿಂದ ಮ್ಯಾಜಿಸ್ಟ್ರೇಟರು ತೀರ್ಪನ್ನು ಮುಂದಕ್ಕೆ ಹಾಕಿದರು. ಈ ಮಧ್ಯೆ ನಾನು ವೈಸ್ರಾಯ್ ಅವರಿಗೂ, ಪಾಟ್ನಾ ಮಿತ್ರರಿಗೂ ಮತ್ತು ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರಿಗೂ ಎಲ್ಲ ವಿಷಯಗಳನ್ನು ತಾರಿನ ಮೂಲಕ ತಿಳಿಸಿದ್ದೆ. ನಾನು ತೀರ್ಪನ್ನು ಅಂಗೀಕರಿಸಲು ನ್ಯಾಯಸ್ಥಾನದಲ್ಲಿ ಹಾಜರಾಗುವುದಕ್ಕೆ ಮುಂಚಿತವಾಗಿಯೇ ಮ್ಯಾಜಿಸ್ಟ್ರೇಟರು ನನಗೆ ಒಂದು ಪತ್ರವನ್ನು ಕಳುಹಿಸಿ ಲೆಫ್ಟಿನೆಂಟ್ ಗವರ್ನರ್ ಅವರು ನನ್ನ ಮೇಲೆ ಹೂಡಿದ್ದ ಮೊಕದ್ದಮೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಅಪ್ಪಣೆ ಮಾಡಿರುವುದಾಗಿ ಹೇಳಿದರು. ಕಲೆಕ್ಟರ್ ಸಹ ನೀವು ಮಾಡಬೇಕೆಂದಿರುವ ವಿಚಾರಣೆಯನ್ನು ನೀವು ನಡೆಸಬಹುದು ಎಂದು ಬರೆದರು. ಇಷ್ಟು

ನನ್ನ ಕಾರ್ಯಕ್ಕೆ ಅನಿರೀಕ್ಷಿತವಾದ ಪ್ರಚಾರ ದೊರೆಯಿತು. ನಾನು ಮಾಡಬೇಕಾಗಿದ್ದ ವಿಚಾರಣೆಗೆ ಸರ್ಕಾರ ನಿಷ್ಪಕ್ಷಪಾತವಾಗಿರುವುದು ಅವಶ್ಯಕವಾಗಿತ್ತು. ಆದರೆ ವಿಚಾರಣೆಗೆ ಪತ್ರಿಕೆಗಳ ವರದಿ ಅಥವಾ ಸಂಪಾದಕೀಯ ಲೇಖನಗಳ ಅವಶ್ಯಕತೆ ಇರಲಿಲ್ಲ. ಚಂಪಾರಣ್ಯದ ಪರಿಸ್ಥಿತಿ ಅತ್ಯಂತ ಸೂಕ್ಷ್ಮವೂ ಕ್ಲಿಷ್ಟವೂ ಆಗಿತ್ತು. ಅತಿ ಉತ್ಸಾಹದ ಟೀಕೆ ಅಥವಾ ತುಂಬಾ ವರ್ಣರಂಜಿತ ಅತಿಶಯೋಕ್ತಿ ನಾನು ಪ್ರವೃತ್ತನಾಗಿದ್ದ ಕಾರ್ಯಕ್ಕೆ ಸುಲಭವಾಗಿ ಹಾನಿಯನ್ನು ಉಂಟು ಮಾಡಬಹುದಾಗಿತ್ತು. ಆದ್ದರಿಂದ ನಾನು ಮುಖ್ಯವಾದ ಪತ್ರಿಕೆಗಳ ಸಂಪಾದಕರಿಗೆ, ನಿಮ್ಮ ವರದಿಗಾರರನ್ನು ಕಳುಹಿಸುವ ಶ್ರಮವನ್ನು ವಹಿಸಬೇಡಿ, ಪ್ರಕಟಣೆಗೆ ಯಾವುದು ಅವಶ್ಯಕವೋ ಅದನ್ನು ನಾನೇ ನಿಮಗೆ ಕಳುಹಿಸುತ್ತೇನೆ, ನಿಮಗೆ ವಿಷಯವನ್ನು ತಿಳಿಸುತ್ತೇನೆ ಎಂದು ಬರೆದೆ. ಅಲ್ಲಿ ನಾನು ನಿಲ್ಲುವುದಕ್ಕೆ ಸರ್ಕಾರ ಒಪ್ಪಿದ್ದು ಜಮೀನ್ದಾರರಿಗೆ ಅಸಮಾಧಾನವನ್ನು ಉಂಟುಮಾಡಿತ್ತು ಎಂಬುದು ನನಗೆ ಚೆನ್ನಾಗಿ ಗೊತ್ತಿತ್ತು. ಅಧಿಕಾರಿಗಳಿಗೂ ಸಹ ಬಹಿರಂಗವಾಗಿ ಏನನ್ನು ಹೇಳಲು ಸಾಧ್ಯವಿಲ್ಲವಾದರೂ ಇದು ಅವರಿಗೆ ಇಷ್ಟ ಇರಲಿಲ್ಲ ಎಂಬುದು ನನಗೆ ಗೊತ್ತಿತ್ತು. ಆದ್ದರಿಂದ ಸರಿಯಲ್ಲದ ಅಥವಾ ತಪ್ಪು ಅಭಿಪ್ರಾಯ ಕೊಡುವಂತಹ ವರದಿಗಳು ಪ್ರಕಟವಾದಲ್ಲಿ ಅವರ ಕೋಪ ಇನ್ನೂ ಹೆಚ್ಚಾಗಿ ಪಿತ್ತ ಕೆರಳುತ್ತಿತ್ತು. ಆ ಕೋಪ ನನ್ನ ಮೇಲೆ ಬೀಳುವ ಬದಲು ಏನೂ ಅರಿಯದ ಭಯಸ್ಥ ರೈತರ ಮೇಲೆ ಬಿದ್ದು ಆ ವಿಷಯದಲ್ಲಿ ನಾನು ಮಾಡುತ್ತಿದ್ದ ಸತ್ಯಾನ್ವೇಷಣೆಗೆ ದೊಡ್ಡ ಅಡಚಣೆಯೇ ಆಗುತ್ತಿತ್ತು. ಈ ಎಲ್ಲ ಎಚ್ಚರಿಕೆಯನ್ನು ನಾನು ವಹಿಸಿದ್ದರೂ ಜಮೀನ್ದಾರರು ನನಗೆ ವಿರೋಧವಾಗಿ ಒಂದು ವಿಷಪೂರಿತ ಚಳುವಳಿಯನ್ನು ಹೂಡಿದರು. ನನ್ನ ಬಗ್ಗೆ ಹಾಗೂ ನನ್ನ ಸಂಗಡಿಗರ ಬಗ್ಗೆ ಪತ್ರಿಕೆಗಳಲ್ಲಿ ಬಗೆ ಬಗೆಯ ಸುಳ್ಳುಗಳು ಪ್ರಕಟವಾದವು. ಆದರೆ ನನ್ನ ವಿಶೇಷವಾದ ಜಾಗರೂಕತೆ, ಅತ್ಯಂತ ಸಣ್ಣ ವಿಷಯದಲ್ಲಿಯೂ ಸತ್ಯವನ್ನೇ ಹೇಳಬೇಕೆಂಬ ನನ್ನ ಒತ್ತಾಯ, ಇವು ಅವರ ಕತ್ತಿಯನ್ನ ಅವರತ್ತಲೇ ತಿರುಗಿಸಿದವು. ಬ್ರಿಜ್ ಕಿಶೋರ್ ಬಾಬುವರ ಮುಖಕ್ಕೆ ಮಸಿ ಬಳಿಯಲು ತೋಟಗಾರರು ತಮ್ಮ ಪ್ರಯತ್ನಗಳನ್ನೆಲ್ಲ ಮಾಡಿದ್ದರು. ಆದರೆ ಅವರ ಮುಖಕ್ಕೆ ತೋಟಗಾರರು ಮಣ್ಣನ್ನು ಎರಚಿದಷ್ಟು ಬಾಬು ಅವರಿಗೆ ಜನಮನ್ನಣೆ ಏರುತ್ತಾ ಹೋಯಿತು. ಇಂತಹ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಇತರ ಪ್ರಾಂತಗಳಿಂದ ಮುಖಂಡರನ್ನು ಆಹ್ವಾನಿಸುವುದು ಉಚಿತವೆಂದು ನಾನು ಭಾವಿಸಲಿಲ್ಲ. ಪಂಡಿತ್ ಮಾಳ್ವೀಯ ಅವರು ನಾನು ಅಲ್ಲಿಗೆ ಬರುವ ಅವಶ್ಯಕತೆ ಇದ್ದರೆ ತಿಳಿಸಿದರೆ ಸಾಕು, ನಾನು ಬರುತ್ತೇನೆ ಎಂದು ಆಶ್ವಾಸನೆ ಕೊಟ್ಟರು. ಆದರೆ ನಾನು ಅವರಿಗೆ ತೊಂದರೆ ಕೊಡಲಿಲ್ಲ. ಹೋರಾಟ ರಾಜಕೀಯ ಸ್ವರೂಪವನ್ನು ಪಡೆಯುವುದನ್ನು ನಾನು ಹೀಗೆ ತಪ್ಪಿಸಿದೆ. ಮುಖಂಡರಿಗೂ ಮತ್ತು ಮುಖ್ಯವಾದ ವೃತ್ತಪತ್ರಿಕೆಗಳಿಗೂ ಆಗಾಗ ನಮ್ಮ ಕಾರ್ಯದ ವರದಿಗಳನ್ನು ಕಳುಹಿಸುತ್ತಿದ್ದೆ. ಅದು ಪ್ರಚಾರಕ್ಕಾಗಿ ಅಲ್ಲ, ವಿಷಯಗಳನ್ನು ತಿಳಿಸುವುದಕ್ಕಾಗಿ. ಕೊನೆಯ ಗುರಿ ರಾಜಕೀಯವಾಗಿದ್ದರೂ ನಾವು ಯಾವುದಕ್ಕಾಗಿ ಹೋರಾಡುತ್ತೇವೆಯೋ ಆ ಕಾರ್ಯ ರಾಜಕೀಯವಲ್ಲದಿರುವಾಗ ಅದಕ್ಕೆ ರಾಜಕೀಯ ಸ್ವರೂಪವನ್ನು ಕೊಡುವುದರಿಂದ ಅದು ಕೆಡುತ್ತದೆ. ಅದನ್ನ ನಿಜಸ್ವರೂಪದ ಮಿತಿಯಲ್ಲಿ ಇರಿಸುವುದು ಲಾಭವಾಗುವುದೆಂದು ನಾನು ಕಂಡುಕೊಂಡಿದ್ದೆ. ಯಾವ ಕ್ಷೇತ್ರದಲ್ಲಾದರೂ ಸರಿಯೇ ಜನತೆಯ ಸೇವೆಯನ್ನು ನಿಷ್ಕಾಮವಾಗಿ ಮಾಡಿದರೆ ಕೊನೆಯಲ್ಲಿ ದೇಶದ ರಾಜಕೀಯಕ್ಕೆ ಸಹಾಯವಾಗುವುದು ಎಂಬುದನ್ನು ಚಂಪಾರಣ್ಯ ಹೋರಾಟ ಸಿದ್ಧ ಮಾಡಿ ತೋರಿತು.

ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ಕೇಳುಗರೆ, ಬೆಳಿಗ್ಗೆ 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಾರುಲತಾ ಮಣಿಯವರ ಹಾಡುಗಾರಿಕೆ ಪ್ರಸಾರವಾಗುವುದು. ಮಧ್ಯಾಹ್ನ 12:35 ಪ್ರಸಾರವಾಗುವ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂಡವಾಯು ಅಥವಾ ಹರ್ನಿಯಾ ಈ ಕುರಿತು ಡಾ ಸುಶ್ರುತ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.

ಹತ್ತು ಗಂಟೆಗೆ ಜ್ಞಾನದಿವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 246-289 ಮತ್ತೊಂದು 245-258. ಎಷ್ಟಿಡಿ ಕೋಡ್ 08172. ಕೇಳುಗರೆ, ಸಮಯ ಸರಿಯಾಗಿ 8:45:05. ಈಗ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ.

0: ಸುಮಧುರ ಕಾರ್ಯಕ್ರಮದ ಆರಂಭದಲ್ಲಿ ವಾದಿರಾಜರ ಭಕ್ತರಚನೆಯನ್ನು ಪುತ್ತೂರು ನರಸಿಂಹನಾಯಕವರ ಧ್ವನಿಯಲ್ಲಿ ಕೇಳಿದ್ರಿ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ಸುಮಧುರ ಕಾರ್ಯಕ್ರಮದಲ್ಲೀಗ ಸುಬ್ರಾಯ ಚುಕ್ಕಾಡಿಯವರ ಭಾವಗೀತೆ. ದಿನ ಹೀಗೆ ಜಾರಿ ಹೋಗಿದೆ, ನೀನೀಗ ಬಾರದೆ. ಕೇಳಿ ಪುತ್ತೂರು ನರಸಿಂಹನಾಯಕ ಅವರ ಧ್ವನಿಯಲ್ಲಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಇದುವರೆಗೆ ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.

ಕೇಳುಗರೆ, ಸಂಜೆ 6:50ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಕೃಷಿಕ ಎಸ್ಎಂ ಗಂಗಾಧರಪ್ಪ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ಬಿ ಮಧುಸೂದನ್.

ಕೇಳುಗರೇ, ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ 9:05. 9 ಗಂಟೆಗಳ ಈ ಸಮಯದಲ್ಲಿ ನೀವೀಗ ಚಿತ್ರಚೇತ್ರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈ ದಿನ ನಮ್ಮ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಜನ್ಮದಿನ ಆಗಿರೋದ್ರಿಂದ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಳ್ತಾ ಅವರ ನೆಚ್ಚಿನ ಗೀತೆಗಳನ್ನು ಕೇಳೋಣ. ಅಂಬರೀಷ್ ಅವರು ಮಂಡ್ಯ ಜಿಲ್ಲೆ ದೊಡ್ಡರಸನಕೆರೆ ಗ್ರಾಮದಲ್ಲಿ 1952 ಮೇ 29 ಜನಿಸಿದರು. ಇವರ ತಂದೆ ಹುಚ್ಚೇಗೌಡರು, ತಾಯಿ ಪದ್ಮಮ್ಮ. ಖ್ಯಾತ ಪೀಠಿಲು ವಿದ್ವಾನ್ ಟಿ ಚೌಡಯ್ಯ ಅವರ ಮೊಮ್ಮಗ ನಮ್ಮ ರೆಬೆಲ್ ಸ್ಟಾರ್ ಅಂಬರೀಷ್ ಅವರು. ಇವರು ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನು ಮಂಡ್ಯದಲ್ಲಿ ಮುಗಿಸಿದ್ದು ಪದವಿ ಶಿಕ್ಷಣವನ್ನು ಮೈಸೂರಿನಲ್ಲಿ ಪಡ್ಕೊಂಡಿದ್ದಾರೆ. ಅಂಬರೀಷ್ ಅವರು 1991 ಕನ್ನಡದ ಖ್ಯಾತ ನಟಿ ಸುಮಲತಾ ಅವರನ್ನ ಪ್ರೀತಿಸಿ ಬಾಳಸಂಗತಿಯಾಗಿ ಸ್ವೀಕರಿಸಿದರು. ಈಗ ಕೇಳೋಣ ಕರ್ನಾಟಕದ ಕಲಿಯುಗ ಕರ್ಣ ಅಂತಾನೆ ಕರೆಸಿಕೊಳ್ಳುವಂತಹ ಗುಣವಂತನ ಬಗ್ಗೆ ಒಂದು ಗೀತೆ, ಮಸಣದ ಹೂವು ಚಿತ್ರದಿಂದ.

0: ವಿಜಯ ನರಸಿಂಹ ಅವರು ಬರೆದಂತಹ ಗುಣವಂತನ ಬಗ್ಗೆ ಸಾಲುಗಳನ್ನು ಕೇಳಿದ್ರಿ. ಈ ಗೀತೆಯನ್ನು ಹಾಡ್ತವರು ಎಸ್ ಜಾನಕಿ.
1: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
0: ಅಂಬರೀಷ್ ಅವರು ಇದುವರೆಗೆ ಸುಮಾರು 220 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆದರೆ ಅವರ ಮೊದಲ ಚಿತ್ರದ ಡೈಲಾಗ್ ಯಾವತ್ತಿಗೂ ಮರೆಯೋಕೆ ಸಾಧ್ಯನೇ ಇಲ್ಲ ಅಲ್ವಾ? ನಾಗರಹಾವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಮೊದಲ ಬಾರಿಗೆ ನಾಯಕನಾಗಿ ಅಭಿನಯಿಸಿದ್ರು. ಈ ಸಿನಿಮಾದಲ್ಲಿ ನಾಯಕಿಯನ್ನ ಚುಡಾಯಿಸುವಂತಹ ಜಲೀಲ ಎಂಬ ಯುವಕನ ಪಾತ್ರದಲ್ಲಿ ಅಂಬರೀಷ್ ಅವರು ಖಳನಾಯಕನಾಗಿ ಮಿಂಚಿದ್ರು. ಹೇ ಬುಲ್ಬುಲ್, ಮಾತಾಡಕ್ಕಿಲ್ವಾ ಅಂತ ಅಂಬರೀಷ್ ಅವರು ಆ ದಿನ ಹೇಳಿದ ಡೈಲಾಗು ಈಗಲೂ ಕೂಡ ಎವರ್ಗ್ರೀನ್ ಡೈಲಾಗೆ ಇದೆ ಅಂತ ಹೇಳ್ಬೋದು. ಈಗ ನಾಗರಹಾವು ಚಿತ್ರದ ಗೀತೆಯನ್ನ ಕೇಳೋಣ, ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25-30 ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
2: ಇನ್ನು ಜಲೀಲನ ಪಾತ್ರಕ್ಕೆ ಅಂಬರೀಷ್ ಅವರು ಹೇಗೆ ಆಯ್ಕೆಯಾದರು ಅಂತ ನೋಡೋಣ. ಪುಟ್ಟಣ್ಣ ಕಣಗಾಲ್ ಅವರು ಜಲೀಲನ ಪಾತ್ರಕ್ಕೆ ಯುವ ಪ್ರತಿಭೆಗಳನ್ನು ಹುಡುಕ್ತಾ ಇದ್ರಂತೆ. ಇದರಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕೂಡ ಒಬ್ಬರಾಗಿದ್ರು. ಆದರೆ ಆ ಪಾತ್ರಕ್ಕೆ ಯಾರೂ ಸೂಟ್ ಆಗ್ತಿಲ್ಲ ಅಂತ ಪುಟ್ಟಣ್ಣ ಅವರಿಗೆ ಅನ್ನಿಸ್ತು. ಆ ನಂತರ ಅಂಬರೀಷ್ ಅವರ ಸ್ನೇಹಿತ ಸಂಗ್ರಾಮ್ ಅವರು ಬಲವಂತ ಮಾಡಿ ಅಂಬರೀಷ್ ಅವರಿಗೆ ನಟಿಸೋಕೆ ಹೇಳ್ತಾರೆ. ಮೊದಲ ನೋಟದಲ್ಲೇ ಅಂಬರೀಷ್ ಅವರು ಪುಟ್ಟಣ್ಣ ಅವರಿಗೆ ಇಷ್ಟ ಆಗ್ತಾರೆ. ಬಣ್ಣ ಹಚ್ಚಿ ನಟಿಸೋಕೆ ಹೇಳ್ತಾರೆ, ಟೇಕ್ ಕೂಡ ಓಕೆ ಆಗುತ್ತೆ. ಈ ಚಿತ್ರದಿಂದ ವಿಷ್ಣುವರ್ಧನ್ ಅನ್ನೋ ರೊಮ್ಯಾಂಟಿಕ್ ಹೀರೋ ಹಾಗೆ ಅಂಬರೀಷ್ ಅನ್ನೋ ರೆಬಲ್ ವಿಲನ್ ಕೂಡ ಎರಡು ಧ್ರುವ ತಾರೆಗಳಂತೆ ನಮ್ಮ ಸ್ಯಾಂಡಲ್ವುಡ್ಗೆ ಸಿಕ್ಕಿದ್ರು ಅಂತ ಹೇಳ್ಬೋದು. ಈಗ ಕೇಳಿದೆ ಚಿತ್ರದ ಮತ್ತೊಂದು ಗೀತೆ. ಗಾಯಕರು ಪಿ ಬಿ ಶ್ರೀನಿವಾಸ್ ಹಾಗೂ ಟಿ ಸುಶೀಲಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
4: ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು,
5: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
4: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
5: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
6: ನಾಗರಹಾವು ಚಿತ್ರದಿಂದ ರಂಗನಾಯಕಿ ಚಿತ್ರದವರೆಗೂ ಅಂಬರೀಷ್ ಅವರು ಎಲ್ಲಾ ರೀತಿಯ ಪಾತ್ರಗಳನ್ನು ಮಾಡ್ತಾ ಬಂದರು. ಪಡುವರಳ್ಳಿ ಪಾಂಡವರು, ಮಸಣದ ಹೂವು, ಶುಭಮಂಗಳ ಚಿತ್ರಗಳಲ್ಲಿ ಪೋಷಕ ನಟನಾಗಿ, ಖಳನಾಯಕನಾಗಿ, ನಾಯಕ ನಾಯಕಿಯರ ಸಹೋದರನಾಗಿ, ಸ್ನೇಹಿತನಾಗಿ, ಹೀಗೆ ವಿವಿಧ ಪಾತ್ರಗಳಲ್ಲಿ ಅವರು ಅಭಿನಯಿಸಿದರು. ಆದರೆ ರೆಬೆಲ್ ಸ್ಟಾರ್ ಆದದ್ದು ಮಾತ್ರ ಅಂತ ಚಿತ್ರದಿಂದ. ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶಿಸಿದ ಹೆಚ್ ಕೆ ಅನಂತರಾವ್ ಅವರ ಕಾದಂಬರಿ ಆಧಾರಿತ ಅಂತ ಚಿತ್ರದ ನಾಯಕನಾಗಿ ಅಭಿನಯಿಸಿದ್ದು ಅಂಬರೀಷ್ ಅವರ ವೃತ್ತಿ ಜೀವನಕ್ಕೆ ಒಂದು ಹೊಸ ಆಯಾಮವನ್ನೇ ಕೊಡ್ತು ಅಂತ ಹೇಳಬಹುದು. ಈ ಚಿತ್ರದಲ್ಲಿ ಅನ್ಯಾಯದ ವಿರುದ್ಧ ಸಿಡಿದೇಳು ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಪಾತ್ರ ಇವರಿಗೆ ರೆಬೆಲ್ ಸ್ಟಾರ್ ಅನ್ನೋ ಒಂದು ಇಮೇಜ್ ಅನ್ನು ತಂದುಕೊಡ್ತು. ಆ ಚಿತ್ರದಿಂದ ಅವರು ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಅಭಿನಯಿಸಕ್ಕೆ ಶುರು ಮಾಡ್ತಾರೆ. ಈಗ ಕೇಳೋಣ ಅಂತ ಚಿತ್ರದ ಗೀತೆ. ಗಾಯಕರು ಎಸ್ ಜಾನಕಿ.

ರಂಗನಾಯಕಿ ಚಿತ್ರದಲ್ಲಿ ನಾಯಕಿಯ ಸಾಕು ಅಣ್ಣನ ಪಾತ್ರದಲ್ಲಿ ರಾಮಣ್ಣನಾಗಿ ಕಾಣಿಸಿಕೊಳ್ತಾರೆ ನಮ್ಮ ಅಂಬರೀಶ್ ಅವರು. ರಂಗನಾಯಕಿಯೊಬ್ಬಳು ರಂಗಭೂಮಿ ಕಲಾವಿದೆಯಾಗಿರುತ್ತಾಳೆ. ಆಕೆಯ ಸಾಕು ತಂದೆಯ ಒಡೆತನದ ನಾಟಕದ ಕಂಪನಿ ಪ್ರದರ್ಶಿಸುವಂತಹ ಎಲ್ಲಾ ನಾಟಕಗಳಲ್ಲಿ ಪ್ರಮುಖ ಪಾತ್ರವನ್ನು ಈ ರಂಗನಾಯಕಿನೇ ವಹಿಸ್ತಾ ಇರ್ತಾಳೆ. ಶ್ರೀಮಂತ ವ್ಯಕ್ತಿಯೊಬ್ಬನನ್ನ ಮದುವೆ ಆಗುವ ಮೂಲಕ ವೃತ್ತಿ ಜೀವನಕ್ಕೆ ಅವಳು ತೆರೆ ಎಳಿತಾಳೆ. ಇದರಿಂದ ನಷ್ಟಗೊಂಡಂತಹ ನಾಟಕದ ಕಂಪನಿಯನ್ನ ಮುಚ್ಚಲಾಗುತ್ತೆ. ಸಾಕು ಅಣ್ಣ ರಾಮಣ್ಣನಾಗಿ ಬಂದ ನಮ್ಮ ಅಂಬರೀಷಣ್ಣ ಅವಳಿಗೆ ಬೆಂಬಲವಾಗಿ ನಿಂತು ಜನಪ್ರಿಯ ಚಲನಚಿತ್ರ ನಾಯಕಿಯನ್ನಾಗಿ ಮಾಡ್ತಾರೆ. ಈಗ ಕೇಳೋಣ ರಂಗನಾಯಕಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

0: ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. ಎಫ್ಎಂ 102.2 ಮೆಗಾಹರ್ಟ್ಸ್.
1: ನಾಗರಹಾವು ಚಿತ್ರದ ನಂತರ ಅಂಬರೀಷ್ ಅವರು ಪುಟ್ಟಣ್ಣ ಕಣಕಾಲ್ ನಿರ್ದೇಶನದ 1975 ಕನ್ನಡದ ಕ್ಲಾಸಿಕ್ ಮೂವಿ ಶುಭಮಂಗಳ ಚಿತ್ರದಲ್ಲಿ ನಾಯಕಿಯ ಜೊತೆ ಪ್ರಾಣ ಸ್ನೇಹಿತನಂದೇ ಸೇವಕನ ಪಾತ್ರದಲ್ಲಿ ಮೂಗನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಶಿವರಾಮ್ ಹಾಗೂ ಅಂಬರೀಷ್ ಅವರು ನಾಯಕಿಯ ವಿಶ್ವಾಸಾರ್ಹ ಸಹಚರರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಂದೇ ಒಂದು ಮಾತನ್ನು ಆಡದೆ ತಮ್ಮ ಉತ್ತಮ ಪೋಷಕ ನಟನೆಯಿಂದ ಅತ್ಯುತ್ತಮ ಹೆಸರನ್ನು ಗಳಿಸಿಕೊಂಡ್ರು ಅಂಬರೀಷ್ ಅವರು. ಈಗ ಕೇಳಿ ಶುಭಮಂಗಳ ಚಿತ್ರದ ಗೀತೆ ರವಿಯವರ ಧ್ವನಿಯಲ್ಲಿ. ಗೀತೆಯನ್ನು ಬರೆದಿದ್ದಾರೆ ವ್ಯಾಸರಾವ್, ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್.

0: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಚಕ್ರವ್ಯೂಹ, ಗಂಡಬೇರುಂಡ, ಕಾಳಿಂಗ ಸರ್ಪ, ಗೂಂಡಾಗುರು, ಒಂಟಿ ಸಲಗ, ಇಂದ್ರಜಿತ್, ಗರುಡಧ್ವಜ, ರೌಡಿ ಎಂಎಲ್ಎ, ಎಂಟೆದೆ ಭಂಟ, ಮೈಸೂರು ಜಾಣ, ಮಂಡ್ಯದ ಗಂಡು, ಕಲಿಯುಗದ ಕರ್ಣದಂತಹ ಅನೇಕ ಕ್ಲಾಸ್ ಅಂಡ್ ಮಾಸ್ ಸಿನಿಮಾಗಳನ್ನು ಮಾಡಿದರು ನಮ್ಮ ಅಂಬರೀಷ್ ಅವರು. ಈಗ ಕೇಳೋಣ ಚಕ್ರವ್ಯೂಹ ಚಿತ್ರದ ಗೀತೆ. ಚಳಿ ಚಳಿ ಹಾಡನ್ನು ಹಾಡ್ತಾ ಇದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ನಂತರದಲ್ಲಿ ಕಾದಂಬರಿ ಆಧಾರಿತ ಹಾಗೂ ಕೌಟುಂಬಿಕ ಚಿತ್ರಗಳಾದ ಮಣ್ಣಿನ ದೋಣಿ, ಮಲ್ಲಿಗೆ ಹೂವು, ಸೋಲಿಲ್ಲದ ಸರದಾರ, ಹೃದಯ ಹಾಡಿತು, ಮಿಡಿದ ಹೃದಯಗಳು, ಪ್ರೇಮ ಸಂಗಮ, ಒಲವಿನ ಉಡುಗೊರೆ, ಹೀಗೆ ಹಲವಾರು ಚಿತ್ರಗಳಲ್ಲಿ ಅಂಬಿಯವರು ನಟಿಸಿದ್ರು. ಈಗ ಕೇಳೋಣ ಸೋಲಿಲ್ಲದ ಸರದಾರ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ವೈದ್ಯಕೀಯ ವಿದ್ಯಾರ್ಥಿಯೊಬ್ಬ ಆಕಸ್ಮಿಕವಾಗಿ ಮುಖ ಸುಟ್ಕೊಂಡಾಗ ಅವನ ಪ್ರೇಯಸಿ ಅವನಿಂದ ದೂರ ಆಗ್ತಾಳೆ. ನಂತರ ಅವನ ಜೀವನಕ್ಕೆ ಬರೋ ಪ್ರೇಯಸಿ ತದ್ರೂಪ ಸಹೋದರಿ ಅವನ ಬದುಕಿನಲ್ಲಿ ಏನೇನೆಲ್ಲ ಬದಲಾವಣೆಗಳನ್ನು ತರ್ತಾಳೆ ಎಂಬಂತಹ ಚಿತ್ರವೇ ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನದ ಒಲವಿನ ಉಡುಗೊರೆ ಚಿತ್ರ. ಕಾದಂಬರಿ ಆಧಾರಿತ ಚಿತ್ರವಾಗಿದ್ದು ಇದು ಅಂಬರೀಶ್ ಅವರ ವೃತ್ತಿ ಜೀವನದಲ್ಲಿ ಮರೆಯಲಾಗದ ಯಶಸ್ವಿ ಚಿತ್ರಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಅದರಲ್ಲೂ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಒಲವಿನ ಉಡುಗೊರೆ ಟೈಟಲ್ ಸಾಂಗ್ ಅಂತೂ ಅಷ್ಟು ಅದ್ಭುತವಾಗಿದೆ. ಕೇಳಿ ಪಿ ಜಯಚಂದ್ರನ್ ಅವರ ಧ್ವನಿಯಲ್ಲಿ.

ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಬಹುಶಃ ಅಂಬರೀಷ್ ಅವರು ಅತಿ ಹೆಚ್ಚು ಮಲ್ಟಿಸ್ಟಾರ್ ಸಿನಿಮಾದಲ್ಲಿ ಅಭಿನಯಿಸಿರೋ ಖ್ಯಾತಿಯನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಒಡಹುಟ್ಟಿದವರು ಚಿತ್ರ, ವಿಷ್ಣುವರ್ಧನ್ ಅವರ ಜೊತೆ ಸ್ನೇಹಿತರ ಸವಾಲ್, ಮಹಾಪ್ರಚಂಡರು, ಅವಳ ಹೆಜ್ಜೆ, ದಿಗ್ಗಜರಂತಹ ಸೂಪರ್ ಹಿಟ್ ಸಿನಿಮಾಗಳು, ಅದಲ್ಲದೆ ರಜನೀಕಾಂತ್, ರವಿಚಂದ್ರನ್, ಜಗ್ಗೇಶ್, ಶ್ರೀನಾಥ್, ಉಪೇಂದ್ರ, ಶಂಕರ್ ನಾಗ್, ಅನಂತ್ ನಾಗ್, ದರ್ಶನ್, ಸುದೀಪ್, ಯಶ್, ಹೀಗೆ ಕನ್ನಡದ ಬಹುತೇಕ ನಟರ ಜೊತೆಯಲ್ಲಿ ಇವರು ನಟಿಸಿದ್ದಾರೆ. ಇದು ಅಂಬಿಯವರ ವಿಶೇಷ ದಾಖಲೆ ಅಂತ ಹೇಳ್ಬೋದು. ಈಗ ಕೇಳಿ ಅಂಬಿಯವರು ಯಶ್ ಅವರ ಜೊತೆ ನಟಿಸಿರುವಂತಹ ಚಿತ್ರ ಡ್ರಾಮಾ. ಈ ಚಿತ್ರದ ಗೀತೆ ವಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ.

ಅಂಬರೀಷ್ ಅವರ ಕೊನೆಯ ಸಿನಿಮಾ ಅಂಬೀನಿಂಗ್ ವಯಸ್ಸಾಯ್ತು. ಇದು ಸುದೀಪ್ ಅವರ ಜೊತೆ ಅಭಿನಯಿಸಿದ ಚಿತ್ರ, ಇದೇ ಕೊನೆಯ ಚಿತ್ರವಾಯಿತು. ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಪಾತ್ರಗಳಲ್ಲಿ ಅಭಿನಯಿಸಿ ಜನಪ್ರಿಯತೆಯನ್ನು ಗಳಿಸಿರುವಂತಹ ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ರಾಷ್ಟೀಯ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡು ರಾಜಕೀಯದಲ್ಲೂ ಕೂಡ ಅಪಾರ ಅಭಿಮಾನಿಗಳನ್ನು ಅವರು ಹೊಂದಿದ್ರು. ಕನ್ನಡ ಸಿನಿಮಾ ರಂಗದಲ್ಲಿ ವಿವಿಧ ಪಾತ್ರಗಳಲ್ಲಿ ನಟಿಸಿ ಸಾಧನೆ ಮಾಡಿರುವ ಅಂಬರೀಷ್ ಅವರಿಗೆ 2013 ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಇದಲ್ಲದೆ ಅಂಬರೀಷ್ ಅವರು ಕರ್ನಾಟಕ ರಾಜ್ಯ ವಿಶೇಷ ಪ್ರಶಸ್ತಿ, ಅತ್ಯುತ್ತಮ ಪೋಷಕ ನಟ ಕರ್ನಾಟಕ ರಾಜ್ಯ ಪ್ರಶಸ್ತಿ, ಫಿಲ್ಮ್ಫೇರ್ ಅತ್ಯುತ್ತಮ ನಟ ಪ್ರಶಸ್ತಿ, ಎನ್ಟಿಆರ್ ರಾಷ್ಟೀಯ ಪ್ರಶಸ್ತಿ, ಫಿಲ್ಮ್ಫೇರ್ ಜೀವಮಾನ ಸಾಧನೆಯ ಪ್ರಶಸ್ತಿ, ಆಂಧ್ರಪ್ರದೇಶದ ನಂದಿ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಅಂಬರೀಷ್ ಅವರು ನವೆಂಬರ್ 24, 2018 ಶ್ವಾಸಕೋಶದ ಸೋಂಕು ತಗಲಿ ತೀವ್ರ ಹೃದಯಾಘಾತವಾಗಿ ಕೊನೆಯುಸಿರನ್ನ ಇಳಿದ್ರು. ಮಂಡ್ಯದ ಗಂಡು ಅಂತ ನಾಡಿಗೆಲ್ಲ ಪರಿಚಿತ ಆಗಿರುವಂತಹ ಅಂಬರೀಷ್ ಅವರ ಚಿತ್ರ ಮಂಡ್ಯದ ಗಂಡು ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ.

ಕೇಳುಗರೆ, ಇದುವರೆಗೆ ಮಂಡ್ಯದ ಗಂಡು ಅಂಬರೀಷ್ ಅವರ ಜೀವನದ ಕೆಲವು ಮಾಹಿತಿಗಳನ್ನು ಮಾಡಿಕೊಳ್ತಾ ಚಿತ್ರಚೈತ್ರ ಕಾರ್ಯಕ್ರಮವನ್ನು ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇದ್ದದ್ದು ನಿಮ್ಮ ಗೆಳತಿ ದೀಪಾ.

0: ನೀವು ಟ್ಯೂನ್ ಮಾಡಿ ಕೇಳ್ತಾ ಇರೋದು ಆಕಾಶವಾಣಿ ಹಾಸನ ಕೇಂದ್ರ. ಈಗ ಸಮಯ 10:25.
1: ಆಕಾಶವಾಣಿ ಹಾಸನ ಎಫ್ಎಂ.
2: ಜ್ಞಾನದೀವಿಗೆ
1: ರಸಪ್ರಶ್ನೆಗಳ ನೇರ ಪ್ರಸಾರ.

0: ಜ್ಞಾನದೇವಿಗೆ ರಸಪ್ರಶ್ನೆಗಳ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕೇಳುವರಿಗೆಲ್ಲ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮಕ್ಕೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಬರ್ಕೊಳ್ಳಿ: 246289 ಮತ್ತೊಂದು 245258. ಎಷ್ಟಿಡಿ ಕೋಡ್? 0872. ಕರೆ ಬರ್ತಾ ಇದೆ, ನೋಡೋಣ. ನಮಸ್ತೆ.
1: ನಮಸ್ತೆ,
0: ಪರಿಚಯ ಮಾಡ್ಕೊಳ್ಳಿ.
1: ಹೆಚ್ ಆರ್ ರುದ್ರಸ್ವಾಮಿ, ಕಣದಾಳು ಹೊಸ ಬಡಾವಣೆ, ಚಿಕ್ಕಮಗಳೂರು.
0: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ಥ್ಯಾಂಕ್ ಯು. ಅಂಬರೀಶ್ ಚಿತ್ರದ ಹಾಡುಗಳು ಭಾರಿ ಚೆನ್ನಾಗಿ ಮೂಡಿ ಬಂತು.
0: ಧನ್ಯವಾದ. ಹೀಗೆ
1: ಭಾರಿ ಖುಷಿ ಆಯ್ತು ಹಾಡುಗಳು ಕೇಳಿ.
0: ಹೌದು, ಒಳ್ಳೊಳ್ಳೆ ಹಾಡುಗಳಿದ್ವು. ಈ ಕಾರ್ಯಕ್ರಮದಲ್ಲೂ ಕೂಡ ಅವರ ಗೀತೆನೆ ಪ್ರಸಾರ ಆಗ್ತಾ ಇದೆ, ಕೇಳಿ. ಈಗ ನಿಮ್ಮ ಪ್ರಶ್ನೆ ಹೀಗಿದೆ,
1: ಕೇಳಿ.
0: ಜಗತ್ತಿನ 40 ಪ್ರಮುಖ ಭಾಷೆಗಳಲ್ಲಿ ಕನ್ನಡ ಕೂಡ ಒಂದಾಗಿದೆ. ಆ 40 ಕನ್ನಡದ ನಿಖರ ಸ್ಥಾನ ಎಷ್ಟು? ಅಂದ್ರೆ ಆ ಸಂಖ್ಯೆ 40 ಒಳಗಿದೆ ಜಗತ್ತಿನ ಪ್ರಮುಖ ಭಾಷೆಗಳಲ್ಲಿ, ಅದು ಎಷ್ಟನೇ ಸ್ಥಾನದಲ್ಲಿದೆ ಅಂತ ತಾವು ತಿಳಿಸ್ಬೇಕು.
1: 32 ಇರಬಹುದಾ?
0: ಕರೆಕ್ಟ್ ಆಗಿ ಹೇಳ್ಬಿಟ್ರಿ.
1: ಊಹೆ ಮಾಡಿ ಹೇಳಿದ್ದು,
0: ಅಭಿನಂದನೆ. ಕರೆಕ್ಟ್ ಆಗಿ ಹೇಳಿದ್ರಿ.
1: ನಮಸ್ಕಾರ. ನಮಸ್ತೆ.
0: ನಮಸ್ತೆ
2: ಮೇಡಮ್.

0: ಹಲೋ,
1: ನಮಸ್ತೆ.
0: ನಮಸ್ತೆ ಮೇಡಮ್,
1: ಪರಿಚಯ ಮಾಡ್ಕೊಳ್ಳಿ.
0: ಎಲ್ಲಮರಸಿಂದ ಮೇಡಮ್, ನಾವು ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ.
1: ಹೆಸರು ಹೇಳಿರಿ.
0: ಶ್ರೀನಿವಾಸ್ ಅಂತ.
1: ಪ್ರಶ್ನೆ ಹೀಗಿದೆ, ಬ್ರಿಟಿಷರೊಂದಿಗೆ ಯುದ್ಧ ಮಾಡಿದ ಮೊದಲ ಭಾರತೀಯ ರಾಣಿ ಯಾರು?
0: ಮೇಡಮ್ ಫಸ್ಟ್ನೇ ಕಾಲಿಂಗ್ ಸಿಕ್ಕಿರೋದು, ಬೇಜಮಾಡ್ಕೋಬೇಡಿ, ಪ್ರಶ್ನೆ ನನಗೆ ಗೊತ್ತಾಗ್ತಿಲ್ಲ ಮೇಡಮ್. ಅದು
1: ಗೊತ್ತಾಗ್ತಾ ಇಲ್ಲ.
0: ತುಂಬಾ ಖುಷಿ ಆಗ್ತಿದೆ ನಮಗೆ, ತುಂಬಾ ಖುಷಿ ಆಗ್ತಿದೆ ಮೇಡಮ್ ಮಾತಾಡಕ್ಕೆ, ನನಗೆ ಗೊತ್ತಾಗ್ತಾ ಇಲ್ಲ.
1: ಆಗ್ಲಿ, ಈ ಕಾರ್ಯಕ್ರಮದಲ್ಲಿ
0: ತುಂಬಾ ಕೇಳ್ತಾ ಇರ್ತೀವಿ, ಅಷ್ಟೇ ಕೇಳ್ತಾ ಇರ್ತೀವಿ ಮೇಡಮ್ ಅವರೇ. ಕಾರ್ಯಕ್ರಮ ತುಂಬಾ ಮೂಡಿ ಬರ್ತಿದೆ, ತುಂಬಾ ಖುಷಿ ಆಗುತ್ತೆ.
1: ಆಗ್ಲಿ, ಆದ್ರೆ ಇದು ಪ್ರಶ್ನೆ ಉತ್ತರ ಕಾರ್ಯಕ್ರಮ ಅಂದ್ರೆ ಕೇಳ್ತಾ ಇರ್ತೀರಲ್ಲ, ಗೊತ್ತಾಗುತ್ತೆ, ಪ್ರಯತ್ನ ಮಾಡ್ಬೇಕಾಯ್ತಾ
0: ಮೇಡಮ್? ಗೊತ್ತಾಗ್ತಿಲ್ಲ, ನೆಕ್ಸ್ಟ್ ಕಾಲ್ ಹೇಳ್ತೀನಿ ಮೇಡಮ್.
1: ಖಂಡಿತ ಖಂಡಿತ. ಓಕೆ, ಧನ್ಯವಾದ. ನಮಸ್ತೆ.
2: ನಮಸ್ತೆ ಮೇಡಮ್,
1: ಪರಿಚಯ ಮಾಡ್ಕೊಳ್ಳಿ.
2: ಜಗದೀಶ್ ಅಂತ, ಟಿಪ್ಪುವಿಂದ ಮೇಡಮ್.
1: ಹಾ, ಈಗಷ್ಟೇ ಒಂದು ಪ್ರಶ್ನೆಯನ್ನ ಕೇಳಿದ್ವಿ, ಕೇಳಿಸ್ಕೊಂಡ್ರ? ಹೇಳ್ಬೋದಾ ಯಾರು ಅಂತ?
2: ಮೇಡಮ್ ನಮ್ ಕರ್ನಾಟಕದಿಂದ ಬೇರೆ ಕಡೆಯಿಂದ ಅಂತ ಗೊತ್ತಾಗಿಲ್ಲ,
1: ನೀವು ಊಹೆ ಮಾಡಿ ನೋಡೋಣ. ಮೊದಲ ಭಾರತೀಯ ರಾಣಿ ಅಂದ್ರೆ ಹೆಸರಲ್ಲೇ ಇದೆ, ಅವರು ಬಹಳ ಫೇಮಸ್. ಭಾರತೀಯ ಮಹಿಳೆ ರಾಣಿ, ಆ ರಾಣಿ ಅಂತಾನೆ ಶುರುವಾಗೇ ಇರೋದು ಅವ್ರ ಹೆಸರು.
2: ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ
1: ಅಲ್ಲ, ಇನ್ನ ಒಬ್ರು. ಆಗ್ಲಿ, ಪ್ರಯತ್ನ ಮಾಡಿ ಆಯ್ತಾ, ಮತ್ತೊಂದು ಕರೆ ತಗೊಳ್ತೀವಿ. ಧನ್ಯವಾದ. ನಮಸ್ತೆ.
3: ನಮಸ್ಕಾರ ಮೇಡಮ್,
1: ಹೇಳಿ ಯಾರು, ಎಲ್ಲಿಂದ?
3: ನಾನು ಬೇಲೂರಿಂದ, ಮಹಾಲಿಂಗಪ್ಪ ಮೇಡಮ್.
1: ಉತ್ತರ ಗೊತ್ತಾಯ್ತಾ, ಪ್ರಶ್ನೆ ಕೇಳಿಸ್ಕೊಂಡ್ರ?
3: ಪ್ರಶ್ನೆ, ಕಿತ್ತೂರು ರಾಣಿ ಚೆನ್ನಮ್ಮ.
1: ಸರಿಯಾಗಿದೆ, ಅಭಿನಂದನೆ ತಮಗೆ.
3: ಥ್ಯಾಂಕ್ ಯು ಮೇಡಮ್.
1: ಓಕೆ.

0: नमस्ते नमस्ते नमस्ते ಪರಿಚಯ ಮಾಡ್ಕೊಳ್ಳಿ.
1: ನಿರಂಜನ ಮೂರ್ತಿ ಮೇಡಮ್, ಬೀರೂರಿಂದ.
0: ಬೀರೂರಿಂದನಾ? ಬನವಾಸಿ ಅಂದ ಕೂಡಲೇ ನಮಗೆ ಯಾವ ಕವಿಯ ನೆನಪಾಗುತ್ತೆ?
1: ಬನವಾಸಿ ಮೇಡಮ್, ನೀರು ಚೆನ್ನೀರ ಕವಿ ಮೇಡಮ್.
0: ಇಲ್ಲ, ತಪ್ಪಾಗಿದೆ. ಓಕೆ ಓಕೆ, ಕರೆ ಮಾಡ್ತಾ ಇರಿ, ಕಾರ್ಯಕ್ರಮವನ್ನ ಕೇಳ್ತಾ ಇರಿ.
1: ಆಯ್ತು ಮೇಡಮ್.

0: ನಮಸ್ತೆ ನಮಸ್ತೆ.
1: ಹಲೋ,
0: ಪರಿಚಯ ಮಾಡ್ಕೊಳ್ಳಿ.
1: ಶಾಂತಿನಿ ಮಂಜುನಾಥ್ ಮೇಡಮ್.
0: ಈಗ ಒಂದು ಪ್ರಶ್ನೆ ಕೇಳಿದ್ವಿ, ಗೊತ್ತಾಯ್ತಾ ಉತ್ತರ?
1: ಬನವಾಸಿ ಅಂದ ಕೂಡಲೇ
0: ಯಾವ ಕವಿಯ ನೆನಪು ಬರುತ್ತೆ ನಮಗೆ?
1: ಅಂದ್ರೆ ಪಂಪ, ನೆನಪಾಗುತ್ತೆ. ಯಾಕಂದ್ರೆ ನಾನು ಮತ್ತೊಮ್ಮೆ ಈ ಕರ್ನಾಟಕ ದೇಶದಲ್ಲಿ ಹುಟ್ಟೋದಾದ್ರೆ ಬನವಾಸಿನಲ್ಲಿ ಮರಿದುಂಬಿಯಾಗಿ ಅಥವಾ ಕೋಗಿಲೆಯಾಗಿ ಹುಟ್ಟಬೇಕು ಅಂತ ಆಸೆ ಅಂತ ಹೇಳ್ಕೊಂಡಿರೋದು ಅಲ್ವಾ?
0: ಸರಿ ಇದೆ. ಹೌದು, ಸರಿಯಾಗಿದೆ ಉತ್ತರ. ಅಭಿನಂದನೆ ತಮ್ಗೆ. ನಮಸ್ಕಾರ.
1: ಓಕೆ, ಧನ್ಯವಾದ ಮೇಡಮ್.
0: ನಮಸ್ತೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರೀ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಮಸ್ತೆ ಜ್ಞಾನದೇವಿಗೆ.
4: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
3: ಸುಬ್ರಹ್ಮಣ್ಯ ಅವರೇ, ಮತ್ತೆ ನಿಮ್ ವೈಫ್ ಜೊತೆ ಮಾತಾಡಿಸ್ಲಿಲ್ವಲ್ಲ ನೀವು? ನೀವೇ ಫೋನ್ ಮಾಡ್ತೀರಾ?
4: ಎಲ್ಲ ನೀವು ಕರೆನೆ ಮಾಡ್ತಾ ಇಲ್ವಲ್ಲ ಮೇಡಮ್.
3: ನಮ್ಮ ಅವ್ರ ಕೈಲೇ ಮಾಡಿಸಿ,
4: ಶೋತ್ರ ಸಾಕು ಅಂತ ಹೇಳಿ ನೀವೇ ಸುಮ್ಮನಾಗಿರ್ಬೇಕು ಅಂತ.
3: ಆ ಕಾರ್ಯಕ್ರಮ ಬೇಡ, ಈ ಕಾರ್ಯಕ್ರಮಕ್ಕೆ ಅವರೇ ಮಾಡ್ಬೋದಿತ್ತಲ್ಲ.
4: ಸರಿ ಮೇಡಮ್, ಬರವರ ಪ್ರಯತ್ನ ಮಾಡ್ತಾನೆ.
3: ಖಂಡಿತ ಮಾಡಿ. ಈಗ ನಿಮ್ಮ ಪ್ರಶ್ನೆ ಹೇಗಿದೆ ಮನುಷ್ಯರ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮನುಷ್ಯರನ್ನ ಪತ್ತೆ ಹಚ್ಚಕ್ಕೆ ಬೆರಳಚ್ಚಿದೆ ಅಲ್ವಾ? ಹಲೋ, ಹಾ. ಹಾಗೆ ನಾಯಿಗಳನ್ನ ಪತ್ತೆ ಹಚ್ಚೋಕೆ ಯಾವ ಅಚ್ಚನ್ನ ಬಳಸ್ತಾರೆ? ಕೇಳಿಸ್ತಿದ್ಯಾ? ನಾಯಿ ಪತ್ತೆ ಹಚ್ಚೋಕೆ ಏನು ಉಪಯೋಗಿಸ್ತಾರೆ, ಹೇಗ್ ಕಂಡಿಡಿತಾರೆ? ಈಗ ಎಲ್ಲಾ ನಾಯಿಗಳು ನಮ್ಗೆ ಒಂದೇ ತರ ಕಾಣಿಸುತ್ತಲ್ಲ, ಇದೇ ನಾಯಿ ಅದು ಅಂತ ಕಂಡುಹಿಡಿಯೋಕೆ ಏನ್ ಮಾಡ್ತಾರೆ ಅಂತ? ಉತ್ತರ ತಪ್ಪಾಗಿದೆ. ಈಗ ನಮಗೆ ಬೆರಳಚ್ಚಿದೆ ಅಲ್ವಾ, ಬೆರಳಿಂದ ಕಂಡುಹಿಡಿತೀವಿ, ಆಧಾರ್ ಕಾರ್ಡ್ ಅಲ್ಲೆಲ್ಲ ಇರುತ್ತೆ ನೋಡಿ, ಆತರ ನಾಯಿಗೂ ಇದೆ ಏನೋ ಒಂದು. ಆಗ್ಲಿ, ತಮಗ್ ಗೊತ್ತಾಗ್ತಾ ಇಲ್ಲ, ಆಯ್ತಾ, ಕೇಳ್ತಾ ಇರಿ. ಇರ್ಲಿ, ಪರವಾಗಿಲ್ಲ, ತೊಂದ್ರೆ ಇಲ್ಲ. ಕಾರ್ಯಕ್ರಮ ಏನೇಳಿ?
4: ಮೈತ್ರಾಜಿಪ್ಪ ಮೇಡಮ್.
3: ಇಲ್ಲ ಇಲ್ಲ ಇಲ್ಲ, ಅದರದ್ದೇ ದೇಹದ ಒಂದು ಭಾಗ.
4: ಸರಿ ಮೇಡಮ್, ಗೊತ್ತಾಗಿಲ್ಲ.
3: ಓಕೆ.

0: ನಮಸ್ತೆ ಜ್ಞಾನದೀವಿಗೆ.
1: ಹಲೋ ನಮಸ್ತೆ ಮೇಡಮ್.
0: ಹೇಳಿ, ಯಾರು, ಎಲ್ಲಿಂದ?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು.
0: ತಿಮ್ಮಪ್ಪ ಅವರೇ, ಈಗ ಒಂದು ಪ್ರಶ್ನೆಯನ್ನ ಕೇಳ್ದೆ, ಕೇಳಿಸ್ಕೊಂಡ್ರಾ?
1: ಇಲ್ಲ ಮೇಡಮ್, ನಾನು ಆಚೆ ಇದ್ದೆ.
0: ತೊಂದರೆ ಇಲ್ಲ. ಮನುಷ್ಯರನ್ನ ಪತ್ತೆ ಹಚ್ಚೋಕೆ ಬೆರಳಚ್ಚಿದ್ದ ಹಾಗೆ ನಾಯಿಯನ್ನ ಪತ್ತೆ ಹಚ್ಚೋಕೆ ಯಾವ ಅಚ್ಚನ್ನ ಬಳಸ್ತಾರೆ?
1: ಅದು ಡ್ರೋನ್ ಅಲ್ಲ. ಅದು ಗೊತ್ತಿಲ್ಲ ಮೇಡಮ್, ನೀವು ಬೇರೆ.
0: ಓಕೆ ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ನಮಸ್ಕಾರ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ನಮಸ್ತೆ
2: ಮೇಡಮ್. ನಮಸ್ತೆ.
0: ಹೇಳಿ, ಯಾರು?
2: ಸುಜಾತ ದಿವಾಕರ್, ಚಿಕ್ಕಮಂಗಳೂರಿಂದ.
0: ಸುಜಾತ ಅವರೇ.
2: ಹಾ ಮೇಡಮ್.
0: ಪ್ರಶ್ನೆ ಈಗಾಗಲೇ ಎರಡು ಬಾರಿ ಹೇಳಿದೀವಿ, ಕೇಳಿಸ್ಕೊಂಡ್ರಾ?
2: ಹಾ, ಕೇಳಿಸ್ಕೊಂಡೆ ಕೇಳಿಸ್ಕೊಂಡೆ ಮೇಡಮ್. ನಾಯಿ ಮೂಗು.
0: ಸರಿಯಾಗಿದೆ ಉತ್ತರ, ಅಭಿನಂದನೆ ತಮಗೆ. ಮೂರನೆಯವರು ನೀವು, ಇಬ್ರಿಗೆ ಗೊತ್ತಾಗ್ಲಿಲ್ಲ, ನೀವು ಸರಿಯಾಗಿರೋ ಉತ್ತರವನ್ನ ಹೇಳಿದಿರ. ಓಕೆ ಮೇಡಮ್. ಹಾ,

0: ನಮಸ್ತೆ ನಮಸ್ತೆ
1: ನಮಸ್ತೆ ಮೇಡಮ್, ನಾನು ವೇದಾ ಶಿವಕುಮಾರ್ ಹಾಸನದಿಂದ.
0: ಪ್ರಶ್ನೆ ಹೀಗಿದೆ ವೇದಾ ಅವರೇ,
1: ಹೇಳಿ.
0: ಹೊಸದಾಗಿ ನೋಂದಾಯಿಸುವ ಮತದಾರರ ವಯಸ್ಸು ಯಾವ ದಿನಾಂಕಕ್ಕೆ 18 ವರ್ಷ ಆಗಿರಬೇಕು? ಕೇಳಿಸ್ತಿದೆ ಅಲ್ವಾ
1: ಮೇಡಮ್? ಕೇಳಿಸ್ತೇನೆ.
0: ವಾಯ್ಸು ಬ್ರೇಕ್ ಆಗ್ತಿದೆ ನಿಮ್ದು.
1: ನೆಟ್ವರ್ಕ್
0: ಇರೋ ಜಾಗಕ್ಕೆ ಬನ್ನಿ, ಹೊರಗೆ ಬನ್ನಿ, ಕೇಳಿಸುತ್ತೀಗ. ಹೊಸದಾಗಿ ನೋಂದಾಯಿಸುವ ಮತದಾರರ ವಯಸ್ಸು ಯಾವ ದಿನಾಂಕಕ್ಕೆ 18 ವರ್ಷ ಆಗಿರಬೇಕು?
1: ಅವ್ರು ಹುಟ್ಟಿದ ದಿನಾಂಕಕ್ಕೆ.
0: ತಪ್ಪಾಗಿದೆ, ಪ್ರತಿಯೊಬ್ಬರು ಒಂದೊಂದು ದಿವಸದಲ್ಲಿ ಹುಟ್ಟುತ್ತಾರೆ, ಅದಕ್ಕೆ ಆಗಿಲ್ಲ. ಸರ್ಕಾರದಿಂದ ಒಂದು ದಿನಾಂಕ ಕೊಟ್ಟಿದ್ದಾರೆ, ಆ ದಿನಾಂಕಕ್ಕೆ ಆಗ್ಬೇಕದು. ಇರ್ಲಿ, ಉತ್ತರ ತಪ್ಪಾಗಿದೆ, ಕೇಳ್ತಾ ಇರಿ, ಕಾರ್ಯಕ್ರಮವನ್ನ ಗೊತ್ತಾಗತ್ತೆ. ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
0: ಯಾರಿದು? ವಾಯ್ಸ್ ಸರಿ ಕೇಳಿಸ್ತಾ ಇಲ್ವಲ್ಲ. ಹೌದಾ, ಮೊದಲನೇ ಬಾರಿ ಕರೆ ಮಾಡಿದಿರಾ? ಹೆಂಗೆ ಮಾಡಿದ್ದೀರಾ? ಸರಿ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಹೊಸದಾಗಿ ನೋಂದಾಯಿಸುವ ಮತದಾರರ ವಯಸ್ಸು ಯಾವ ದಿನಾಂಕಕ್ಕೆ 18 ವರ್ಷ ಆಗಿರಬೇಕು?
2: ಜನವರಿ.
0: ತಪ್ಪಾಗಿದೆ. ಓಕೆ, ಕೇಳ್ತಾ ಇದೆ. ನಮಸ್ತೆ ನಮಸ್ತೆ
3: ನಮಸ್ತೆ.
0: ಯಾರು?
3: ಮಂಜುನಾಥ್ ಅಂಡ್ರಂಗಿಯಿಂದ ಮೇಡಮ್.
0: ಓಕೆ, ಪ್ರಶ್ನೆ ಕೇಳಿಸ್ಕೊಂಡ್ರ?
3: ಹೌದು ಮೇಡಮ್, ಜನವರಿ 1ಕ್ಕೆ 18 ವರ್ಷ ಆಗಿರ್ಬೇಕು ಮೇಡಮ್.
0: ತಪ್ಪಾಗಿದೆ. ಒಂದ್ ದಿವಸ ಹಿಂದಕ್ಕೆ ಹೋಗ್ಬಿಟ್ರಾಯ್ತು.
3: ಡಿಸೆಂಬರ್ 31
0: ಅಷ್ಟೇ, ಡಿಸೆಂಬರ್ 31ಕ್ಕೆ 18 ವರ್ಷ ಆಗಿರ್ಬೇಕು. ಓಕೆ, ಕರೆ ಮಾಡ್ತಾ ಇದ್ದೀನಿ. ನಮಸ್ತೆ.

0: ನಮಸ್ತೆ ಜ್ಞಾನದೇವಿಗೆ. ನಮಸ್ತೆ, ಪರಿಚಯ ಮಾಡ್ಕೊಳ್ಳಿ ಯಾರು? ಹಲೋ, ಹೇಳಿ, ಯಾರು ಮಾತಾಡ್ತಿರೋದು?
1: ನಮಸ್ತೆ ಮೇಡಮ್.
0: ಹಾ, ಎಲ್ಲಿಂದ ಯಾರು?
1: ಶಿವಲಿಂಗವ ಹಿರೇಮಠ್ರಿ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಟದಿಂದ ಮಾತಾಡಿದ್ರೆ.
0: ಆಯ್ತು, ಕರೆ ಮಾಡ್ತಾ ಇರ್ತೀರಾ?
1: ಹ್ಞೂ ರೀ ಮೇಡಮ್. ರೀ,
0: ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ? ಓಕೆ, ನಿಮ್ಮ ಪ್ರಶ್ನೆ
1: ಕೇಳಿ ಮೇಡಮ್. ರೀ,
0: 2026 ಅಂದ್ರೆ ಈ ವರ್ಷ ಬೆಂಗಳೂರಿನ ಹಬ್ಬ ನಡೀತು, ಇತ್ತೀಚೆಗಷ್ಟೇ ನಡೀತು, ಎಷ್ಟು ದಿನಗಳ ಕಾಲ ನಡೀತು
1: ಬೆಂಗಳೂರು?
0: ಹಾ, ನಮ್ ಕಡೆ ಬರ್ತೀರಾ ನೀವು? ಬೆಂಗಳೂರಿಗೆಲ್ಲ ಬರ್ತೀರಾ?
1: ಬಂದಿರ್ತೀರಿ ಮೇಡಮ್,
0: ಬಂದಿರ್ತೀರಾ? ಹ್ಮ್,
1: ಬೆಂಗಳೂರು ಹಬ್ಬ ರೀ.
0: ಹಾ, ನಿಮ್ ನ್ಯೂಸ್ ನೋಡಿದ್ರೆ ಗೊತ್ತಾಗಿರುತ್ತೆ. ಅಂದ್ರೆ ಇಲ್ಲ, ತಪ್ಪಾಗಿದೆ. ಇಲ್ಲ, ಎರಡು ಉತ್ತರನು ತಪ್ಪಾಗಿದೆ. ಕಾರ್ಯಕ್ರಮವನ್ನ ಕೇಳಿ ಗೊತ್ತಾಗುತ್ತೆ. ಇವಾಗ ಮುಂದಿನ ಕಡೆಗೆ ಹೋಗ್ತೀನಿ. ನಮಸ್ತೆ. ಹಲೋ, ಯಾರು ಹೇಳಿ?
2: ಮೈಸೂರಿಂದ ಶಿವಣ್ಣ ಮೇಡಮ್.
0: ಹ್ಮ್, ಶಿವಣ್ಣ ಅವ್ರೆ, ಆಪಲ್ ಕೇಳ್ತಾ ಇದ್ದೀರಾ? ನಮ್ ವಾಯ್ಸ್ ನಮ್ಗೆ ಕೇಳಿಸ್ತಾ ಇದೆ.
2: ಹೌದು ಮೇಡಮ್, ಆಪಲ್.
0: ಹೌದು, 2026 ವರ್ಷ ಅಂದ್ರೆ ಈ ವರ್ಷ ಬೆಂಗಳೂರಿನ ಹಬ್ಬ ಆಚರಿಸಲಾಯ್ತು, ಎಷ್ಟು ದಿನಗಳ ಕಾಲ ಆಚರಿಸಲಾಯ್ತು
2: ಬೆಂಗಳೂರಿನ ಹಬ್ಬ ಅಂದ್ರೆ ಕರಗ ಮಹೋತ್ಸವ ಮೇಡಮ್?
0: ಹಾ, ಎಷ್ಟು ದಿನ ಆಚರಿಸಲಾಯ್ತು?
2: ಅದು 5 ದಿನ ಏನೋ ಮೇಡಮ್.
0: ಹ್ಮ್, ಉತ್ತರ ತಪ್ಪಾಗಿದೆ. ಕೇಳ್ತಾ ಇರಿ, ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ.
2: ನಮಸ್ತೆ.
0: ಹಲೋ,
3: ಹಲೋ,
0: ನಮಸ್ತೆ.
3: ಹಾ, ನಮಸ್ತೆ ಮೇಡಮ್.
0: ಹೇಳಿ, ಯಾರು
3: ಮೇಡಮ್? ಮಹೇಶ್, ಹೊಸೂರು ಶಿಕಾರಿಪುರ ಮೇಡಮ್.
0: ಓಕೆ, ಬೆಂಗಳೂರಿನ ಹಬ್ಬವನ್ನ ಈ 2026 ಆಚರಿಸಲಾಯ್ತಲ್ಲ, ಎಷ್ಟು ದಿನಗಳ ಕಾಲ ನಡೀತು ಅಂತ ಗೊತ್ತಾ
3: ಮೇಡಮ್? ಇದು 10-16 ದಿನ ಇರ್ಬೋದು.
0: ಅಷ್ಟೊಂದ್ ದಿವಸ ಹೇಳ್ಬಿಟ್ರೆ ಮಧ್ಯದಲ್ಲೆಲ್ಲ ತಗೊಳ್ಳೋಣ, ಯಾವ್ದಾದ್ರು ಒಂದಿನ ಹೇಳಿ.
3: 14 ದಿನ ಅನ್ಕೊಂಡೆ ಮೇಡಮ್.
0: ಇಲ್ಲ, ನೀವು ಹೇಳಿದ್ ಸರಿ. ಅಂದ್ರೆ 10-16 ಅಂದ್ರಲ್ಲ, 10 ದಿನ ಮಾತ್ರ ಆಚರಿಸಲಾಗುತ್ತೆ.
3: 10 ದಿನ ಮೇಡಮ್?
0: ಹೌದು.
3: ತೊಂದ್ರೆ
0: ಇಲ್ಲ, ತೊಂದ್ರೆ ಇಲ್ಲ, ಪ್ರಯತ್ನ ಮಾಡಿದಿರಲ್ಲ
3: ಅಷ್ಟೇ.
0: ಖಂಡಿತ ಭಾಗವಹಿಸ್ತಿರಲ್ಲ, ಅದೇ ಮುಖ್ಯ. ಓಕೆ, ನಮಸ್ತೆ.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ನಮಸ್ತೆ ಮಾತು.
4: ನಮಸ್ತೆ ಮೇಡಮ್.
3: ಹಾ, ಕೇಳಿಸ್ತಾ ಇದೆಯಾ ಮಾತು?
4: ಹಾರಿ
3: ಕೇಳಿಸ್ತಾ ಇದೆ. ಏನ್ ನಿಮ್ ಹೆಸರು?
4: ದಾನೇಶ್ವರ್ ಹಿರೇಮಠ.
3: ಎಲ್ಲಿಂದ?
4: ಕುಂಬರಗಿರಿ.
3: ಗೌತಮ ಬುದ್ಧನಿಗೆ ಯಾವ ನದಿ ತೀರದಲ್ಲಿ ಜ್ಞಾನೋದಯವಾಯಿತು ಗೊತ್ತಾ? ಕ್ಲೂ ಇಲ್ಲ, ನೀವೇ ಹೇಳ್ಬೇಕು. ಒಂದ್ ನದಿ ಹೆಸರಿದೆ, ಯಾವುದು ಅಂತ ಹೇಳ್ಬೇಕು.
4: ಸರಯೂರಿ.
3: ತಪ್ಪಾಗಿದೆ, ಇರ್ಲಿ ಹ, ಪ್ರಯತ್ನ ಪಡಿ.

0: ನಮಸ್ತೆ.
1: ಹಲೋ,
0: ಹಾಂ, ಪರಿಚಯ ಮಾಡ್ಕೊಳ್ಳಿ. ಯಾರು?
1: ಚನ್ನಪೇಟೆ ತಾಲೂಕು ಕೇಳಿ ಹೋಗ್ಲಿ.
0: ಈಗ ಪ್ರಶ್ನೆ ಕೇಳಿದ್ದೆ, ಕೇಳಿಸ್ಕೊಂಡ್ರಾ?
1: ಇಲ್ಲ ಮೇಡಮ್, ಕೇಳಿಸ್ಕೊಂಡಿಲ್ಲ.
0: ಹಾಂ, ಇರಲಿ. ಗೌತಮ ಬುದ್ಧನಿಗೆ ಯಾವ ನದಿ ತೀರದಲ್ಲಿ ಜ್ಞಾನೋದಯವಾಯಿತು? ಇರ್ಲಿ, ಮುಂದಿನ ಕರೆ ತಗೊಳ್ತೀವಿ. ಹಾ, ಕೇಳ್ತಾ
1: ಇದ್ದೀನಿ.
0: ನಮಸ್ತೆ.
2: ನಮಸ್ತೆ ಮೇಡಮ್, ನಾವು ಬೇಲೂರು ತಾಲೂಕು ಪರವಳದಿಂದ ರೂಪಾ.
0: ರೂಪಾ ಅವರಿಗೆ ಪ್ರಶ್ನೆ. ಗೌತಮ ಬುದ್ಧನಿಗೆ ಯಾವ ನದಿ ತೀರದಲ್ಲಿ ಜ್ಞಾನೋದಯವಾಯಿತು?
2: ಬಿಹಾರದ ನಿರಂಜನ ಫಲ್ಗು ನದಿಯ ಮೇಲೆ ಜ್ಞಾನೋದಯವಾಯಿತು ಮೇಡಮ್.
0: ಸರಿಯಾಗಿದೆ, ಅಭಿನಂದನೆ ತಮಗೆ. ಕೇಳಿದ್ರಾ ಅಥವಾ ಈಗ ನೋಡ್ಕೊಂಡ್ರ?
2: ಇಲ್ಲ ಮೇಡಮ್, ಕೇಳ್ಕೊಂಡಿದ್ದೆ.
0: ಅಭಿನಂದನೆ, ಸರಿಯಾಗಿದೆ ಉತ್ತರ.
2: ಥ್ಯಾಂಕ್ ಯು ಮೇಡಮ್.

0: ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್ ಅವರೇ.
0: ಹೇಳಿ, ಯಾರು?
1: ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ. ಹಾವೇರಿ ಜಿಲ್ಲೆ ಹಿರೇಕೆರೂರು.
0: ನಿಮ್ಮ ಪ್ರಶ್ನೆ ಹೇಗಿದೆ?
1: ಯು
0: ಪಿ ಐ ಎಕ್ಸ್ಪ್ಯಾನ್ಷನ್ ಏನು? ಯು ಪಿ ಐ ಪೇಮೆಂಟ್ ಮಾಡ್ತೀವಲ್ವಾ, ಅದ್ರ ಎಕ್ಸ್ಪ್ಯಾನ್ಷನ್ ಗೊತ್ತಾ? ಯು ಅಂದ್ರೇನು, ಪಿ ಐ ಅಂದ್ರೆ ಏನು ಅಂತ?
1: ಯು ಪಿ ಐ ನಾ?
0: ಯು ಪಿ ಐ ಗೊತ್ತಾಗ್ತಾ ಇಲ್ವಾ?

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ಅಂಕಿತ್ ಅಂತ, ಮಾಲೂರು, ಬೇಲೂರು ತಾಲೂಕು, ಮಾಲೂರು ಗ್ರಾಮದಿಂದ.
0: ಓಕೆ ಅಂಕಿತ್ ಅವರೇ, ಯು ಪಿ ಐ ಎಕ್ಸ್ಪ್ಯಾನ್ಷನ್ ಏನು?
1: ಯೂನಿಫೈಡ್ ಪೇಮೆಂಟ್ ಇನ್ ಪೇಮೆಂಟ್ಸ್ ಇಂಟರ್ಫೇಸ್.
0: ಅಭಿನಂದನೆ. ಗೊತ್ತಿತ್ತಾ ತಮಗೆ?
1: ಗೊತ್ತಿರಲಿಲ್ಲ, ಈಗ ನೋಡಿದ್ದು.
0: ಓಕೆ, ಹಾಂ, ಸರಿಯಾಗಿದೆ ಉತ್ತರ.
1: ಓಕೆ, ಥ್ಯಾಂಕ್ ಯು ಮೇಡಮ್.

0: ನಮಸ್ತೆ
1: ನಮಸ್ತೆ.
0: ಹಲೋ
1: ಹಲೋ, ಕೇಳಿಸ್ತಿದ್ಯಾ? ಹಲೋ
0: ನಮಸ್ತೆ ರೀ.
1: ಹಾ, ಪರಿಚಯ ಮಾಡ್ಕೊಳ್ಳಿ.
0: ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತಾರೆ.
1: ಈಗಷ್ಟೇ ಮಾಡಿದ್ರಾ? ಆಗ್ಲಿ. ಕರ್ನಾಟಕದ
0: ಯೂನಿಯನ್ ಪೇಮೆಂಟ್ ಇಂಡೆಕ್ಸ್
1: ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್
0: ಇನ್ಸ್ಟಾಲ್ಮೆಂಟ್ ರೀ.
1: ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್
0: ಯೂನಿಟ್ ಪೇಮೆಂಟ್
1: ಇಂಟರ್ಫೇಸ್.
0: ಓಕೆ, ಥ್ಯಾಂಕ್ ಯು.
1: ಹಾಂ.

ಕೇಳುಗರೆ, 2026 ಇಸವಿ ಮೇ ತಿಂಗಳ 29ನೇ ತಾರೀಕು ಶುಕ್ರವಾರ. ಈಗ ನಮ್ಮ ಸ್ಟುಡಿಯೋ ಸಮಯ ಆಗಿದೆ 10:31:36. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ 102.2 FM. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಿಮ್ಮ ರೇಡಿಯೋ ಫ್ರೆಂಡ್ ರುಮಾನಾ ಜಿಎಸ್.

ಕೇಳುಗರೆ, ಇದೀಗ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ವಾಟ್ಸಪ್ ಗೀತೆಗಳು. ಬೇಗ ಬೇಗ ವಾಟ್ಸಪ್ ಸಂದೇಶಗಳನ್ನು ಕಳುಹಿಸಿ 9141688637 ಈ ಸಂಖ್ಯೆಗೆ. ಕೆಳಗರೆಯ ವಾಟ್ಸಪ್ ಅಲ್ಲಿ ಇರಲಿ ನಿಮ್ಮ ಹೆಸರು, ನಿಮ್ಮ ವಿಳಾಸ, ಹಾಗೆ ನೀವು ಮೆಚ್ಚಿರುವಂತಹ ಗೀತೆ, ಹಾಗೆ ಆ ಗೀತೆ ಯಾವ ಚಿತ್ರದ್ದು ಎಂಬುದನ್ನ ಬೇಗ ಬೇಗ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸಂಖ್ಯೆ 9141688637 ನಿಮ್ಮ ಮೆಚ್ಚಿನ ಗೀತೆ, ನೀವು ಇಷ್ಟಪಡುವಂತಹ ಗೀತೆ, ಆಗಾಗ್ಗೆ ನೆನಪಾಗುವಂತಹ ಗೀತೆ, ನಿಮ್ಮ ಮನದಲ್ಲಿ ಅಚ್ಚಳಿಯದೆ ಉಳಿದಿರುವಂತಹ ಗೀತೆ ಕೇಳಬೇಕಾ? ಹಾಗಾದ್ರೆ ಬೇಗ ಬೇಗ ವಾಟ್ಸಪ್ ಮಾಡಿ ನೀವು ಮೆಚ್ಚಿರುವಂತಹ ಗೀತೆಯನ್ನ ಪ್ರಸಾರ ಮಾಡೋಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ಮೊದಲಿಗೆ ಸಂದೇಶವನ್ನ ನೋಡೋಣ. ವಾಟ್ಸಪ್ ಕಳಿಸಿದ್ದಾರೆ ಚಿಕ್ಕಮಗಳೂರಿನಿಂದ ಸ್ವಾತಿ ಹಾಗೂ ಜನನಿ. ಇವರು ಮೆಚ್ಚಿರುವಂತಹ ಗೀತೆ ಸ್ನೇಹಲೋಕ ಚಿತ್ರದ ಗೀತೆ. ಕೇಳಿ ನೀವು ಮೆಚ್ಚಿರುವಂತಹ ಗೀತೆ ವಾಟ್ಸಪ್ ಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಮೂಡಿ ಬರ್ತಾ ಇದೆ.

0: ಆತ್ಮೀಯ ಕೇಳಿದರೆ, ಇದೊಂದು ಪ್ರಕಟಣೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಂಗಾಯಣ ಶಿವಮೊಗ್ಗ ಪ್ರಸ್ತುತಪಡಿಸುವ ಬೋಳುವಾರು ಮಹಮ್ಮದ್ ಕುಯ್ಯಿ ಅವರ ಕಾದಂಬರಿ ಆಧಾರಿತ ನಾಟಕ ಸ್ವಾತಂತ್ರ್ಯದ ಓಟ ಇದೇ ಮೇ 31 ಭಾನುವಾರ ಸಂಜೆ 5:30 ಹಾಸನಂಬ ಕಲಾಕ್ಷೇತ್ರದಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ. ಪ್ರಕಟಣೆಯನ್ನ ಕೇಳಿದಿರಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ವಾಟ್ಸ್ಆಪ್ ಗೀತೆಗಳು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ವಾಟ್ಸ್ಆಪ್ ಗೀತೆಗಳ ಕಾರ್ಯಕ್ರಮದಲ್ಲಿ ವಾಟ್ಸ್ಆಪ್ ಸಂದೇಶಗಳು ಕೂಡ ಹರಿದು ಬರ್ತಾ ಇವೆ. ಈಗ ಮುಂದಿನ ಸಂದೇಶವನ್ನ ನೋಡೋಣ. ಶ್ರೀರಾಮಚಂದ್ರ ಚಿತ್ರದ ಗೀತೆಗಾಗಿ ಇವರು ಸಂದೇಶವನ್ನ ಕಳುಹಿಸಿದ್ದಾರೆ. ಯಾರಿದು? ಕೊಣನೂರು ಹೋಬಳಿ ಮರಿಯಾನಗರದಿಂದ ಮಂಜುನಾಥ್, ಆಶಾರಾಣಿ, ಶ್ರೀನಿವಾಸ್, ಇಂಪನ, ಕೇಶವ ಇವರು ಈ ಗೀತೆಯನ್ನ ಮೆಚ್ಚಿದ್ದಾರೆ. ಹಂಸಲೇಖ ಅವರು ಸಾಹಿತ್ಯವನ್ನ ಬರೆದು ಹಾಗೆ ಸಂಗೀತವನ್ನ ಅಳವಡಿಸಿದ್ದಾರೆ. ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಮನು. ಕೇಳಿ, ನೀವು ಇಷ್ಟಪಟ್ಟಿರುವಂತಹ ಗೀತೆ ಮೂಡಿ ಬರ್ತಾ ಇದೆ.

ಮುಂದಿನ ವಾಟ್ಸಪ್ ಸಂದೇಶವನ್ನು ನೋಡೋಣ. ಅದ್ದಿಹಳ್ಳಿ ಕೃಷ್ಣೇಗೌಡ ಮತ್ತು ರೇಣುಕಾ ಇವರು ಸಂದೇಶವನ್ನು ಕಳುಹಿಸಿದ್ದಾರೆ ಹಾಸನದ ವಿದ್ಯಾನಗರದಿಂದ. ಇವರು ಮೆಚ್ಚಿರುವಂತಹ ಗೀತೆ ಚೂರಿ ಚಿಕ್ಕಣ್ಣ ಚಿತ್ರದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಬೆಂಗಳೂರು ಲತಾ ಚಿ ಉದಯಶಂಕರ್ ಅವರ ಗೀತೆಗೆ ಸತ್ಯಂ ಅವರ ಸಂಗೀತವಿದೆ.

0: ವಾಹನ ಚಾಲಕರೇ, ನೆನಪಿರಲಿ, ಅತಿವೇಗ ತರುವುದು ಮರಣವೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ, ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನ ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ. ಅದು ನಿಮ್ಮದಾಗಿರಬಹುದು, ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.
1: ವಾಟ್ಸಪ್ ಸಂದೇಶಗಳು ಹರಿದು ಬರ್ತಾ ಇವೆ. ಈಗ ಮುಂದಿನ ಗೀತೆ ತವರಿಗೆ ಬಾ ತಂಗಿ ಚಿತ್ರದು. ಈ ಗೀತೆಯನ್ನು ನಮಗಾಗಿ ಪ್ರಸಾರ ಮಾಡಿ ಎಂದಿದ್ದಾರೆ ಗದಗದಿಂದ ಸಂಜೀವ ಪ್ರಶಾಂತ್ ಸಂತು ಇವರು. ಕೇಳಿ ನೀವು ಇಷ್ಟಪಟ್ಟಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್ ಇವರ ಧ್ವನಿಗಳಲ್ಲಿ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ.

ಕೃಷ್ಣ ಚಿತ್ರದ ಗೀತೆಯನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಆಲಿಸೋಣ. ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್ ಮತ್ತು ನಂದಿತಾ. ಈ ಗೀತೆಗಾಗಿ ವಾಟ್ಸಪ್ ಸಂದೇಶವನ್ನ ಕಳುಹಿಸಿದ್ದಾರೆ ಬೇಲೂರು ತಾಲೂಕು ಪಡುವಳಲಿನಿಂದ ಧನ್ವಿತಾ. ಕೇಳಿ ನೀವು ಇಷ್ಟಪಟ್ಟಿರುವಂತಹ ಗೀತೆ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿಬರ್ತಾ ಇದೆ.

ಇದು ಆಕಾಶವಾಣಿ ಹಾಸನ ಎಫ್ಎಂ. ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ. ಕೇಳಿದ್ರೆ ನಮ್ಮ ಸ್ಟುಡಿಯೋ ಸಮಯ ಸರಿಯಾಗಿ 11 ಗಂಟೆ. ಈಗ ಫುಲ್ವಾರಿ ಗೀತೋಂಕ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಆಲಿಸೋಣ. ಅನುರಾಧಾ ಪೌದ್ವಲ್ ಮತ್ತು ಮನ್ಹರು ದಾಸ್ ಅವರ ಧ್ವನಿಗಳಲ್ಲಿರುವ ರಾಮ್ ಲಖನ್ ಚಿತ್ರದ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇನ್ನು ಮುಂದೆ ಆಲಿಸೋಣ ಚೋರಿ ಚೋರಿ ಚುಪ್ಕೆ ಚುಪ್ಕೆ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಜ್ಞಿಕ್. ಸಮೀರ್ ಅವರ ಗೀತೆಗೆ ಅನು ಮಲ್ಲಿಕ್ ಅವರ ಸಂಗೀತವಿದೆ.

ಕೇಳುಗರೆ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರೆದಂತೆ ಈಗ ಸಮೀರ್ ಅವರು ರಚಿಸಿರುವ ಧಡ್ಕನ್ ಚಿತ್ರದ ಗೀತೆಯನ್ನು ಆಲಿಸೋಣ. ಗೀತೆಗೆ ರಾಗ ಸಂಯೋಜನೆ ನದೀಮ್ ಶ್ರವಣ್ ಅವರದು. ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್, ಅಲ್ಕಾ ಯಜ್ಞಿಕ್ ಮತ್ತು ಕುಮಾರ್ ಸಾನು.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ದಿಲ್ವಾಲೆ ಚಿತ್ರದ ಗೀತೆಯನ್ನ ಆಲಿಸೋಣ. ಕುಮಾರ್ ಸಾನು ಮತ್ತು ಅಲ್ಕಾ ಯಜ್ಞಿಕ್ ಇವರ ಸ್ವರಗಳಲ್ಲಿ ಸಮೀರ್ ಅವರ ಗೀತೆಗೆ ನದೀಮ್ ಶ್ರವಣ ಅವರ ಸಂಗೀತವಿದೆ.

ನಾ ತುಂ ಜಾನೋ ನಾ ಹಮ್ ಚಿತ್ರದ ಗೀತೆ ಇದು. ಗೀತೆಯನ್ನ ಬರೆದಿದ್ದಾರೆ ಆನಂದ್ ಬಕ್ಷಿ. ರಾಜೇಶ್ ರೋಷನ್ ಅವರು ಗೀತೆಗೆ ಸಂಗೀತವನ್ನು ಅಳವಡಿಸಿದ್ದಾರೆ. ಗೀತೆಯನ್ನ ಹಾಡಿದ್ದಾರೆ ಕಮಲ್ ಖಾನ್ ಮತ್ತು ಸ್ನೇಹಾ ಪಂತ್.

ಆತ್ಮೀಯ ಕೇಳುಗರೆ, ಇದುವರೆಗೂ ಫುಲ್ವಾರಿ ಗೀತೊಂಕ ಆಗಾನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ

0: ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿ ಚಾರುಲತಾಮಣಿ ಅವರ ಹಾಡುಗಾರಿಕೆಯನ್ನ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಕೆಳಗರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಾರುಲತಾ ಮಣಿ ಅವರ ಹಾಡುಗಾರಿಕೆಯನ್ನ ಕೇಳಲಿದ್ದೀರಿ. ಆರಂಭಕ್ಕೆ ಆಲಿಸಿ ಪಟ್ನಂ ಸುಬ್ರಹ್ಮಣ್ಯಂ ಅಯ್ಯರ್ ಅವರ ರಚನೆ ಲತಾಂಗಿರಾಗ ಆದಿತಾಳದಲ್ಲಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಈಗ ಕೇಳಿ ಮೈಸೂರು ವಾಸುದೇವಾಚಾರ್ಯರ ರಚನೆ ಧರ್ಮಾವತಿ ರಾಗ ರೂಪಕತಾಳದಲ್ಲಿ

ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ಅರಕಲಗೂಡು ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ 135ನೇ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಹಬ್ಬ 2026 ಈ ಕಾರ್ಯಕ್ರಮವನ್ನು ಇದೇ ಮೇ 30ರಂದು ಶನಿವಾರ ಅರಕಲಗೂಡಿನ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಸಚಿವರು, ಗಣ್ಯರು ಭಾಗವಹಿಸಲಿದ್ದು ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳ ಕುರಿತು ವಿಶೇಷ ಉಪನ್ಯಾಸಗಳು ನಡೆಯಲಿವೆ. ಅರಕಲಗೂಡು ತಾಲೂಕಿನ ವಿವಿಧ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದು ಅರಕಲಗೂಡು ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರಕಟಣೆಯನ್ನು ಕೇಳಿದಿರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈಗ ಆಲಿಸಿ ಪುರಂದರದಾಸರ ಕೃತಿ ರಾಗಮಾಲಿಕೆ ರಾಗ ಆದಿತಾಳದಲ್ಲಿ.

ಆತ್ಮೀಯ ಕೇಳುಗರೆ, ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಾರುಲತಾ ಮಣಿ ಅವರ ಹಾಡುಗಾರಿಕೆಯನ್ನ ಆಲಿಸಿದ್ರಿ. ಸಮಯ 12 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು MyGOV.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನವಾಗಿದೆ. ರಾತ್ರಿ 11:45ರೊಳಗೆ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಳಗ್ಗೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಉಪರಾಷ್ಟಪತಿಯವರನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸ್ವಾಗತಿಸಿ ಬರಮಾಡಿಕೊಂಡರು. ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಉಪರಾಷ್ಟಪತಿಯವರು ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಈ ಮಧ್ಯಾಹ್ನ 12:30ಕ್ಕೆ ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆ, ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ನಿಲೋಗಲ್ಲ ಗ್ರಾಮದಲ್ಲಿ ಮಾವು, ನಿಂಬೆ, ನೇರಳೆ ಹಾಗೂ ತೆಂಗು ಬೆಳೆ ಜೊತೆ ಜೇನು ಕೃಷಿ ಕೈಗೊಂಡು ಇಳುವರಿ ಹೆಚ್ಚಿಸಿಕೊಂಡಿದ್ದಾರೆ ಕೃಷಿಕ ಶ್ರೀನಿವಾಸ್ ಜಾಲಿಹಾಳ್. ಅವರ ತೋಟಗಾರಿಕೆ ಬೆಳೆ ಉತ್ಪಾದಕತೆ ಕುರಿತು ಜಿಲ್ಲಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಡಾ ಪಿಆರ್ ಬದರಿ ಪ್ರಸಾದ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೇನು ಕೃಷಿಯೊಂದಿಗೆ ನೈಸರ್ಗಿಕ ಮಾವು ಬೆಳೆಗೆ ಆದ್ಯತೆ ನೀಡಿರುವ ಶ್ರೀನಿವಾಸ್ ಜಾಲಿಹಾಳ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸುಮಾರು 1-7 ಎಕರೆ 10 ಗುಂಟೆ ನನ್ನ ಭೂಮಿ ಇದೆ. ನಾನು ಮಾವು

0: ಬೆಳೆದಿದ್ದೀನಿ. 850 ಇದರಲ್ಲಿ ಮಾವಿನ ಮರಗಳವ. 850 ರೊಳಗ ಕೇಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ ನಾಲ್ಕು ವೆರೈಟೀಸ್ ಹಣ್ಣು ಬರ್ತದೆ. ವರ್ಷದಿಂದ ವರ್ಷಕ್ಕೆ ನಾನು ಗಿಡಗಳಲ್ಲಿ ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತಾವ. ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗೆ ಕಡಿಮೆ ಅಂತಂದ್ರೆ, ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ ರಿಂದ ಏನಾಗ್ತದ, ಪರಾಗಸ್ಪರ್ಶ ಜಾಸ್ತಿ ಆಗ್ತದ. ಪರಾಗಸ್ಪರ್ಶ ಜಾಸ್ತಿ ಆಗದ್ರಿಂದ ಒಂದು ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾವ ಹೊರತು ಕಡಿಮೆ ಏನಾಗಿಲ್ಲ. ಗಿಡಗಳು ಕಾಯಿಗಳು ಭಾರಕ್ಕೆ ಬಗ್ಗಿ ಬಿಟ್ಟಾವ. ಇಲ್ಲ, ಪರಾಗಸ್ಪರ್ಶ ಮಾಡೋದ್ರಿಂದ ಹಣ್ಣು ಒಳ್ಳೆ ಇಳುವರಿಯೊಂದಿಗೆ ಬಹಳ ಸ್ವೀಟ್ ಇರ್ತದ. ಇದರಿಂದ ಜೇನುತುಪ್ಪನು ಬರ್ತದ, ಹಣ್ಣನ್ನು ಸ್ವೀಟ್ ಆಗ್ತಾವ, ಹಣ್ಣು ಜಾಸ್ತಿ ಆಗ್ತದ.
1: ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಇಂದು ಸಮಾರೋಪಗೊಳ್ಳಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೊಸದಿಲ್ಲಿಯಲ್ಲಿ ವಿಡಿಯೋ ಸಂವಾದದ ಮೂಲಕ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ ಯೋಜನೆಯಡಿ ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಇತ್ತೀಚೆಗೆ ಕಪ್ಪೆ ಚಿಪ್ಪು ಸಂಗ್ರಹ ಸಂದರ್ಭ ನೀರು ಪಾಲಾಗಿ ಮೃತಪಟ್ಟ 11 ಜನರ ಕುಟುಂಬಸ್ಥರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಪರಿಹಾರ ಧನವನ್ನು ಹಸ್ತಾಂತರಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,00,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಇಂದು ಬೆಳಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಗಣ್ಯರು ಇದ್ದರು. ನಾಡಿದ್ದು ಮೇ 31ರಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಜೂನ್ 1ರಿಂದ ಜೂನ್ 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಧ್ಯೇಯದೊಂದಿಗೆ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಘಟಕ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ 2026-27ರ ಕನಿಷ್ಠ ವೇತನ ಕರಡು ಅಧಿಸೂಚನೆಯನ್ನು ಅಧ್ಯಯನ, ಅಭಿಪ್ರಾಯ ಕ್ರೋಢೀಕರಿಸಲು ಮತ್ತು ಸರ್ಕಾರಕ್ಕೆ ಏಕೀಕೃತ ಪ್ರಾತಿನಿಧಿಕ ಪ್ರಸ್ತಾವ ಸಿದ್ದಪಡಿಸಲು ವಿಶೇಷ ಸಭೆ ಆಯೋಜಿಸಿದೆ. ಇಂದು ಸಂಜೆ 4 ಗಂಟೆಗೆ ಸಂಸ್ಥೆಯ ಚಂದ್ರವದನ ದೇಸಾಯಿ ಸಭಾಭವನದಲ್ಲಿ ಉದ್ಯಮಿಗಳು, ಕೈಗಾರಿಕಾ ಸಂಘ ಹಾಗೂ ವ್ಯಾಪಾರಸ್ಥರ ಸಭೆ ನಡೆಯಲಿದೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ನಾಳೆ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.
2: ಆಕಾಶವಾಣಿ ವನಿತಾ ವಿಹಾರ.
3: ಇಂದಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ನೀರಜ ಕಾರಟಗಿ.
2: ಆತ್ಮೀಯ ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಥೆಗಾರ್ತಿ ಕವಯಿತ್ರಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್. ಮೊದಲಿಗೆ ನಿಮ್ಮ ಊರು ಯಾವುದು, ನಿಮ್ಮ ಬಾಲ್ಯ ಹೇಗಿತ್ತು, ಅದ್ರ ಬಗ್ಗೆ ತಿಳಿಸ್ಕೊಡಿ.
4: ನಾನು ಬೀದರ್ ಜಿಲ್ಲೆಯ ರಾಜೇಶ್ವರ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವಳು. ನಮ್ಮ ತಂದೆ ಮಲ್ಲಪ್ಪ ಗಾಯವಾಡ್, ತಾಯಿ ಬಸಮ್ಮ. ಒಂದು ಸಣ್ಣ ಆಸ್ಪತ್ರೆಯಲ್ಲಿ ನಮ್ಮ ತಂದೆಯವರು ಕೆಲಸ ಮಾಡ್ತಾ ಇದ್ರು. ನಮ್ಮ ತಂದೆಯವರು ಬೆಳೆದಿರ್ತಕ್ಕಂಥ ಪರಿಸರ ತುಂಬ ಚೆನ್ನಾಗಿತ್ತು. ನಮ್ಮ ತಂದೆಯವರು ಮೂಲತಃ ಇವತ್ತಿನ ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನ ಇಟಗಿ ಗ್ರಾಮದವರು. ಅಲ್ಲಿ ಬಡತನ ತಾಳಲಾರದೆ ನಮ್ಮ ಮುತ್ತಜ್ಜ ಊರು ಬಿಟ್ಟು ಶಹಾಬಾದ್ಗೆ ಬಂದು ಅಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಅವರ ಕಂಪನಿಯೊಳಗೆ ಕೆಲಸ ಮಾಡ್ತಕ್ಕಂಥವ್ರು ತಮ್ಮ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹಾಕಿದ್ರು. ನಾನು ಕೂಡ ನನ್ನ ಮಗನಿಗೆ ಯಾಕೆ ಸ್ಕೂಲಿಗೆ ಹಾಕಬಾರ್ದು ಅಂತ ಹೇಳಿ ಅವರು ನಮ್ಮ ತಂದೆಯವರಿಗೆ ಸ್ಕೂಲಿಗೆ ಹಾಕ್ತಾರೆ. ಇಲ್ಲಿ ಶರಣ ಬಸವೇಶ್ವರ ಸ್ಕೂಲ್ನಲ್ಲಿ ಶಾಲೆಯಲ್ಲಿ ಹಾಕ್ತಾರೆ. ನಂತರ ನಮ್ಮ

0: ತಂದೆಯವರು ಇಲ್ಲೇ ಕಲಿತಾರೆ. ಆಗ ಅವರಿಗೆ ಬಿ ಶ್ಯಾಮ್ ಸುಂದರ್ ಅವರ ಪರಿಚಯ ಆಗ್ತದೆ. ಆ ಬಿ ಶ್ಯಾಮ್ ಸುಂದರ್ ಅವರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಆ ನಂತರ ಅವರು ಅರ್ಧಕ್ಕೆ ಶಾಲೆ ನಿಲ್ಲಿಸಿ ನೌಕರಿ ಬಂದ್ಬಿಡುತ್ತೆ. ಆ ಬೀದರ್ ಜಿಲ್ಲೆಯಲ್ಲಿ ಹೋಗಿ ಒಂದು ಸಣ್ಣ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಹೆಚ್ಚಿಗೆ ಓದ್ಲಿಕ್ಕೆ ಆಗ್ಲಿಲ್ಲ, ಹೀಗಾಗಿ ನಾನು ಓದ್ಲಿಲ್ಲ, ನಮ್ಮ ಮಕ್ಕಳಾದ್ರೂ ಓದ್ಬೇಕು. ಆಮೇಲೆ ಬಿ ಶ್ಯಾಮ್ ಸುಂದರ್ ಅವರ ಭಾಷಣ, ಅವರ ಹೋರಾಟಗಳಲ್ಲೆಲ್ಲ ಭಾಗವಹಿಸಿರುವುದರಿಂದ ಅವರಿಗೆ ಸಹಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣ ಅವರು, ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿ ಬಾಯಿ ಫುಲೆ ಅವರು, ಈ ತರದ ಸಾಮಾಜಿಕ ಚಳುವಳಿಗಾರರ ಬಹಳ ದೊಡ್ಡ ಪ್ರಭಾವ ನಮ್ಮ ತಂದೆಯವರ ಮೇಲೆ ಆಯ್ತು. ಹೀಗಾಗಿ ನಮಗೂ ಕೂಡ ಶಾಲೆಗೆ ಹಾಕಿದ್ರು. ನಮ್ಮ ಅಜ್ಜಿ ಹೇಳ್ತಾ ಇದ್ಲು, 5 ಜನ ನಮ್ಮ ಹೆಣ್ಮಕ್ಳು, ನಮ್ಮ ಅಣ್ಣ ಒಬ್ಬನೇ, ಇಲ್ಲ ಹೆಣ್ಮಕ್ಳಿಗೆ ಸಾಲಿ ಕಲ್ಸ್ಬೇಡಪ್ಪ, ಬಹಳ ಬೇಗ ಮದುವೆ ಮಾಡಿಕೊಡು, ಇಲ್ಲ ಅಂದ್ರೆ ಮುಂದೆ ನಿನಗೆ ತ್ರಾಸ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ನಮ್ಮ ತಂದೆಯವರು ಹೆಣ್ಣಿರ್ಲಿ ಗಂಡಿರ್ಲಿ ಮಕ್ಕಳಿಗೆ ನಾನು ಶಿಕ್ಷಣ ಕೊಡ್ಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಓದಿಸಿದ್ರು. ಶಿಕ್ಷಣ ಇದ್ರೇನೆ ನಮ್ಮ ಬದುಕು, ಅದರಲ್ಲೂ ದಲಿತ ಸಮುದಾಯದಲ್ಲಿ ಹುಟ್ಟಿ ಬಂದಿರತಕ್ಕಂತ ನಾವುಗಳು, ನಮ್ಮ ಬಿಡುಗಡೆಗೆ ಶಿಕ್ಷಣ ಒಂದೇ ದಾರಿ ಅಂತಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳನ್ನ ಅವ್ರ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ್ದು. ಹೀಗಾಗಿ ನಮಗೆ ಶಿಕ್ಷಣ ಕಲಿಸ್ತಾ ಹೋದ್ರು. ಆ ಪ್ರಾಥಮಿಕ ಶಾಲಾ ಶಿಕ್ಷಣ ರಾಜೇಶ್ವರ ಗ್ರಾಮದಲ್ಲಿ ಆಯಿತು. ಆನಂತರ ಹುಮ್ನಾಬಾದಿನಲ್ಲಿ ಡಿಗ್ರಿ ಮುಗಿಸ್ಕೊಂಡು ಆ ಎಂ ಎ ಎಂ ಫಿಲ್ ಪಿ ಎಚ್ ಡಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಆಯಿತು. ನನಗೆ ಆ ಸಂದರ್ಭದಲ್ಲಿ ಓದಲಿಕ್ಕೆ ಅವಕಾಶ ಸಿಕ್ತು. ಹೀಗಾಗಿ ಓದುವುದನ್ನ ನಾನು ರೂಢಿಸಿಕೊಂಡೆ. ಭಾಷಣ ಮಾಡ್ತಾ ಇದ್ದೆ ನಾನು, ನಮ್ಮ ತಂದೆಯವರು ಬಿ ಶ್ಯಾಮ್ ಸುಂದರ್ ಅವ್ರ ಭಾಷಣ ಕೇಳಿದ್ರು. ಹೀಗಾಗಿ ನಮಗೂ ಕೂಡ ಚಿಕ್ಕಂದಿನಲ್ಲೇ ಭಾಷಣ ಮಾಡ್ಲಿಕ್ಕೆ ಹಸ್ತಿದ್ರು ನನಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಬಂತು, ಆ ಬುದ್ಧ ಜಯಂತಿ ಬಂತು ಅಂತ ಹೇಳಿದ್ರೆ ಭಾಷಣ ನಮ್ಮ ಅಣ್ಣ ಬರ್ಕೊಡ್ತಿದ್ದ. ಅಂದ್ರೆ ಭಾಷಣ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಅಣ್ಣ ಭೀಮಸೇನ್ ಗಾಯಕ್ವಾಡ್ ಅವ್ರು ನನಗೆ ಕಲಿಸಿದ್ರು. ಹೀಗಾಗಿ ಭಾಷಣ ಮಾಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಿದ್ದೆ ಅಂತ ಹೇಳಿದ್ರೆ ಕೂತವರೆಲ್ಲ ನನಗೆ 5 ರೂಪಾಯಿ 10 ರೂಪಾಯಿ ಕೊಡೋರು. ಬಹಳ ಸಣ್ಣವಳಿದ್ದ ನಾನು, 7ನೇ ಕ್ಲಾಸ್ ನಿಂದನೇ ಭಾಷಣ ಮಾಡ್ತಿದ್ದೆ. ಹೀಗಾಗಿ ಆ ಅಭಿರುಚಿ ಬೆಳೆದಿತ್ತು. ಆದ್ರೆ ಭಾಷಣ ಮಾಡ್ತಾ ಇದ್ದೆ, ಆದ್ರೆ ಬರೀತಕ್ಕಂತ ಕಲೆ ಇರಲಿಲ್ಲ ನನಗೆ.
1: ಕಥೆ ಕವನ ಬರೀಬೇಕು ಅಂತ ಯಾವಾಗ ಅನ್ನಿಸ್ತು?
0: ನಾನು ಎಂ ಎ ಮುಗಿಸ್ಕೊಂಡು ಎಂ ಫಿಲ್ ಪದವಿ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಗವಿಷಧ ಪಾಟೀಲ್ ಅವರ ಪರಿಚಯ ಆಯ್ತು. ಆಗ ಅವ್ರು ಹೇಳಿದ್ರು, ನೀನ್ ಮಾತಾಡದನ್ನೇ ಬರ್ಕೋತ ಹೋಗು, ಯಾಕಂದ್ರೆ ಮಾತು ಅಳಿಸಿ ಹೋಗ್ತವೆ, ಬರಹ ದಾಖಲೆಯಾಗಿ ಉಳಿತು. ಅನಂತರ ಬರೀಕೆ ತೊಡಗಿಸಿಕೊಂಡೆ. ಆ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಕವಿತೆಗಳು ಬರೀತಿದ್ದೆ, ಅವೆಲ್ಲ ಪತ್ರಿಕೆಯಲ್ಲಿ ಪ್ರಕಟ ಆದವು. ಅದನ್ನ ನೋಡಿ ಬಹಳ ಖುಷಿ ಆಗ್ತಾ ಇತ್ತು, ಏ ನಮ್ದು ಹೆಸರು ಪತ್ರಿಕೆಯಲ್ಲಿ ಬರ್ತಾ ಇದೆ.
1: ನಿಮ್ದು ಮೊದಲ ಕವನ ಯಾವ್ದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು?
0: ಹೇಗೆ ಹೇಳಲಿ ನಾನು ಅಂತ ಹೇಳಿ ಒಂದು ಕವನ ಬರೆದೆ. ಅದು ಬಹಳ ಚೆನ್ನಾಗಿ ಎಲ್ರು ಫೋನ್ ಸಿಕ್ಕಾಗ ಹೇಳೋರು, ನೀವು ತುಂಬಾ ಚೆನ್ನಾಗಿ ಕವಿತೆ ಬರೀತೀರಾ, ಬರೀರಿ ಬರೀರಿ ಅಂತಂದಾಗ ಆ ಬರೆಯುವುದನ್ನು ಕೂಡ ರೂಢಿಸಿಕೊಂಡೆ. ಆನಂತರ 2002ರಲ್ಲಿ ಒಂದು ಕಾದಂಬರಿ ಓದೆ ನಾನು, ಯಾಜ್ಞಶೇಣಿಯ ಆತ್ಮಕಥನ ಅಂತಕ್ಕಂಥ ಕಾದಂಬರಿ. ದ್ರೌಪದಿಯನ್ನ ಇಟ್ಕೊಂಡು ಮಹಾಭಾರತದಲ್ಲಿ ಅತ್ಯಂತ ಬಂಡಾಯಗಾರತಿ ಮತ್ತೆ ಅತಿ ಹೆಚ್ಚು ಶೋಷಣೆ ಒಳಗಾಗಿರ್ತಕ್ಕಂಥವಳು ಯಾಜ್ಞಶೇಣಿ ದ್ರೌಪದಿ. ಹೀಗಾಗಿ ಅವಳ ಮೇಲೆ ಒಂದು ಕಾದಂಬರಿಯನ್ನು ಬರೆದೆ. ಆ ಬಹಳ ಸಣ್ಣ ವಯಸ್ಸಿನಲ್ಲಿ ಕಾದಂಬರಿ ಬರೆದೆ ನಾನು. ಅದಕ್ಕೆಲ್ಲ ಬಹಳಷ್ಟು ಪ್ರತಿಕ್ರಿಯೆ, ನಾಡಿನ ಅನೇಕ ವಿದ್ವಾಂಸರು, ಸರ್ಜು ಕಾಟ್ಕರ್ ಅಂತವ್ರು, ಮಣಿಮಾಲಿನಿ ಅಂತಕ್ಕಂಥ ಅವರು, ಆಮೇಲೆ ಎಂ ಎಸ್ ವೇದ ಅವರು, ಈ ಅನೇಕ ಸಾಹಿತಿಗಳು ಅದ್ರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡಿದ್ರು. ಆನಂತರ ಆ ಕಾದಂಬರಿ 4 ಭಾಷೆಗಳಿಗೂ ಕೂಡ ಅನುವಾದ ಆಯಿತು. ಇಂಗ್ಲಿಷ್, ಮರಾಠಿ, ತೆಲುಗು, ತಮಿಳು ಭಾಷೆಗೆ, 4 ಭಾಷೆಗೆ, ಹಿಂದಿ ಭಾಷೆಗೂ ಕೂಡ ಅನುವಾದ ಆಗಿದೆ. ಹೀಗಾಗಿ ಆ ಒಂದು ಕಾದಂಬರಿ ನನಗೆ ಬಹಳ ದೊಡ್ಡ ಮಾಡಿದ ಹೆಸರು ತಂದುಕೊಡ್ತು. ಆನಂತರ ನಾನು ಸಂಶೋಧನೆ ಪ್ರಾಚೀನ ಬೌದ್ಧ ವಿದ್ಯಾಕೇಂದ್ರ ಸನ್ನತಿ ಅಂತ ಹೇಳಿ, ಇಲ್ಲೇ ನಮ್ಮ 4 ಕ್ಷೇತ್ರ ಸನ್ನತಿ, ಅದೊಂದು ಬೌದ್ಧ ಒಂದು ಪವಿತ್ರವಾಗಿರ್ತಕ್ಕಂತಹ ಸ್ಥಳ, ಬೌದ್ಧರ ನೆಲೆ ಆಗಿತ್ತು. ಆದ್ರೆ ನಾನು ನನ್ನ ಸಂಶೋಧನೆಯೊಳಗೆ ಅದೊಂದು ಬೌದ್ಧರ ನೆಲೆಯಾಗಿದ್ರ ಜೊತೆಗೆ ಅದೊಂದು ವಿದ್ಯಾಕೇಂದ್ರ ಆಗಿತ್ತು, ಬೌದ್ಧ ವಿದ್ಯಾಕೇಂದ್ರ ಆಗಿತ್ತು ಅನ್ನುವಂಥ ಒಂದು ಸಂಶೋಧನೆಯನ್ನು ಕೂಡ ಮಾಡಿ ಅದನ್ನ ಪುಸ್ತಕ ಮಾಡಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಮಹಿಳಾ ಪ್ರಶಸ್ತಿಯು ಕೂಡ ಆ ಸಂಶೋಧನೆಗೆ ಸಿಕ್ಕಿತ್ತು. ಹೀಗಾಗಿ ಅಲ್ಲಿಂದ ನನ್ನ ಬರವಣಿಗೆ ಪ್ರಾರಂಭ ಆಗಿ ಇವತ್ತು 40 ಪುಸ್ತಕಗಳು ಬರೆದಿದ್ದೀನಿ. ಕಾವ್ಯ ಕ್ಷೇತ್ರ, ಗಲ್ ಕ್ಷೇತ್ರ, ವಿಮರ್ಶೆ, ವೈಚಾರಿಕ ಸಾಹಿತ್ಯ, ವಿಚಾರ ಸಾಹಿತ್ಯ, ಕತೆ, ಕಾವ್ಯ, ಕಾದಂಬರಿ, ಹೀಗೆ ಸಾಹಿತ್ಯದ ಅನೇಕ

0: ಕ್ಷೇತ್ರಗಳಲ್ಲಿ ಕೈತ ನಾನು ಸಾಹಿತ್ಯವನ್ನ ರಚನೆ ಮಾಡಿದ್ದೇನೆ.
1: ಈಗ ಏನ್ ಪ್ರಸ್ತುತ ಪಡಿಸ್ತೀರಿ?
0: ಸಣ್ಣ ಕವಿತೆ ಮೇಡಮ್, ಮಗಳೆ ಅಂತಕ್ಕಂಥ ಕವಿತೆಯ ಶೀರ್ಷಿಕೆ. ಕತ್ತಲೆಗೆ ನೂರಾರು ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೆ. ಕತ್ತಲೆಗೆ ನೂರಾರು ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೆ. ದೀಪದ ಬೆಳಕಿನಲ್ಲಿ ಹಸಿದವರು ಬದುಕು ಕಟ್ಟಿಕೊಳ್ಳುತ್ತಾರೆ ಮಗಳೆ. ಎದೆಯ ಹಾಡಿಗೆ ರಾಗ ಜೋಡಿಸಿಬಿಡು, ಹಾಡಿನಲ್ಲಿ ನಿರಾಭರಣ ಕನಸುಗಳಿವೆ. ದನಿ ಎತ್ತಿ ಹಾಡಿಬಿಡು ಬದುಕು, ಪ್ರೀತಿಸುವವರು ಒಂದಾಗುತ್ತಾರೆ ಮಗಳೆ. ರೂಬರಿಯದ ಅಕ್ಷರ ಬರೆದು ಬಿಡು, ಬಿರುಗಾಳಿ ತಂಗಾಳಿಯಾಗಿ ಬೀಸುತ್ತದೆ. ನಟ್ಟ ನಡುರಾತ್ರಿಯಲ್ಲಿ ನಡುಗುವ ಜನರು ಕಂಬಳಿ ಹೊತ್ತುಕೊಳ್ಳುತ್ತಾರೆ ಮಗಳೆ. ಬರಲಿ ನೂರಾರು ಸವಾಲುಗಳು ಹೊಸದಲ್ಲ ನನಗೆ ನಿನಗೆ, ಬರಲಿ ನೂರಾರು ಸವಾಲುಗಳು ಹೊಸದಲ್ಲ ನನಗೆ ನಿನಗೆ. ಏನು ಹೇಳಲಿ, ನೂರು ಹೊಳೆ ದಾಟಿವರೆಗೆ ಮತ್ತೊಂದು ಹೊಳೆ ಈಜುವುದು ಕಷ್ಟವಲ್ಲ ಮಗಳೆ. ಮತ್ತೊಂದು ಹೊಳೆ ದಾಟುವುದು ಕಷ್ಟವಲ್ಲ ಮಗಳೆ. ಸ್ವರ್ಗ ನರಕದ ಹಾದಿ ಹಿಡಿದು ಮತ್ತೆ ಮತ್ತೆ ಸಾಗಬೇಡ, ಸೋತವರ ಮುಂದೆ ಭಜನೆ ಹಾಕಬೇಡ, ಲೋಕ ಒಪ್ಪುವುದಿಲ್ಲ ಮಗಳೆ. ಸತ್ಯದ ಮುಂದೆ ಸುಳ್ಳಿನ ಕತೆ ಕಟ್ಟಿದರೆ ನ್ಯಾಯ ಸಾಯುತ್ತದೆ. ಮರೆಮಾಚದೆ ಹೇಳಿಬಿಡು, ಮರೆಮಾಚದೆ ಹೇಳಿಬಿಡು ಜಗದ ಇತಿಹಾಸವನ್ನೆಲ್ಲ ಮಗಳೆ, ಜಗದ ಇತಿಹಾಸವನ್ನೆಲ್ಲ ಮಗಳೆ. ಕಾವ್ಯದ ನನ್ನ ಹೆಚ್ಚಾಗಿ ನನ್ನ ಕವನಗಳಲ್ಲಿ ಒಂದು ವೈಚಾರಿಕತೆ, ಸಾಮಾಜಿಕ ಮಹಿಳಾ ಸಂವೇದನೆ ಇವುಗಳನ್ನ ಇಟ್ಟುಕೊಂಡು ಮತ್ತು ವರ್ತಮಾನದಲ್ಲಿ ಆಗ್ತಕ್ಕಂತ ಘಟನೆಗಳನ್ನ ಇಟ್ಟುಕೊಂಡು ನಾನು ಕತೆ ಕವನಗಳನ್ನು ಸಹಿತ ಬರೆದಿದ್ದೇನೆ. ಕತೆ ಈಗಾಗಲೇ 8 ಕತೆಗಳಿದಾವೆ. ಕಥಾ ಸಂಕಲನ ಕೂಡ ಇಷ್ಟರಲ್ಲೇ ಬರುತ್ತೆ. ಮಾಯದ ಗಾಯ ಅಂತಕ್ಕಂತ ಒಂದು ಕತೆ ಬರೆದೆ ಮೇಡಮ್ ನಾನು, ಹೆಮ್ಮಗಳ ಕತೆ. ಅವಳು ಬದುಕಿನಲ್ಲಿ 21 ವರ್ಷ ಆಗಿರುತ್ತೆ ಅವಳಿಗೆ. 16 ವರ್ಷಕ್ಕೆ ಅವಳು ಮದುವೆ ಆಗುತ್ತೆ, ಸಣ್ಣ ಹುಡುಗಿ. SSLC ಆದ ನಂತರ ಅವಳು ಮದುವೆ ಮಾಡ್ಬೇಕು ಅಂತ ಹೇಳಿ ಅವ್ರ ತಾಯಿ ಅವ್ರ ತಮ್ಮನಿಗೆ ಮದುವೆ ಮಾಡ್ತಾಳೆ. ಹೋಗ್ತಾ ಹೋಗ್ತಾ ಹುಡುಗ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಆ ಹುಡುಗಿ ಏನ್ ಮಾಡ್ಬೇಕು ಅಂತ ಹೇಳಿ, 2 ಮಕ್ಕಳು ಬೇರೆ, ಒಂದು ಸಣ್ಣ ನೌಕರಿ ಮಾಡ್ತಾ ಇರ್ತಾನೆ ಹುಡುಗ. ಜನರ ಸಂಘ ಕಟ್ಕೊಂಡು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ದಿವಸ ಅವನಿಗೆ ಆಕ್ಸಿಡೆಂಟ್ ಆಗ್ತದೆ. ಅವಾಗ ಅವಳು ತಾಯಿ ಮನೆಗೆ ಮರಳಿ ಬರ್ತಾಳೆ. ಬಂದಾಗ 2 ಮಕ್ಕಳ ಭವಿಷ್ಯ ಅವಳ ಜೊತೆ ಇರುತ್ತೆ, SSLC ಮುಗಿದುತ್ತೆ. ಆ ಮನೆಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಅವಳ ತಾಯಿ ಬಿಸಿ ಊಟಕ್ಕೆ ಹಚ್ತಾಳೆ ಅವಳಿಗೆ. ಬಿಸಿ ಊಟಕ್ಕೆ ಹಚ್ಚಿದಾಗ ಒಂದೆರಡು ದಿವಸ ಕೆಲಸ ಮಾಡ್ತಾಳೆ. 3ನೇ ದಿವಸ ಕೆಲ್ಸಕ್ಕೆ ಹೋದಾಗ, ನಿನಗೆ ಕೆಲಸ ಇಲ್ಲಮ್ಮ ನೀನು ಹೋಗು ಅಂದಾಗ ಅವಳು ಗಾಬರಿ ಆಗ್ತಾಳೆ. ಯಾಕೆ ನನಗೆ ಕೆಲಸಕ್ಕೆ ಬೇಡ ಅಂತ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ನೀನು ದಲಿತ ಹೆಣ್ಣುಗಳು, ನೀನ್ ಮಾಡಿರ್ತಕ್ಕಂಥ ಅಡುಗೆ ಇಲ್ಲಿನ ಪಾಲಕರು ಬೇಡ ಅಂತ ಇದ್ದಾರೆ ಅಂದಾಗ ಅವಳಿಗೆ ಮೊದಲೇ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡು ಅನಾಥಳಾಗಿರ್ತಾಳೆ ಅವಳು. ಈ ಆತಿ ಅಂತಕ್ಕಂಥ ವ್ಯವಸ್ಥೆ ಕೆಲಸ ಮಾಡ್ಲಿಕ್ಕೂ ನನಗೆ ಬಿಡ್ತಾ ಇಲ್ಲಲ್ಲ, ಇದೊಂದು ಮಾಯದ ಗಾಯ ನನ್ನ ಬದುಕಿನೊಳಗೆ ಅಂತ ಹೇಳಿ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹುಟ್ಟಿದ್ರು ಕೂಡ ಇವತ್ತಿಗೂ ಈ ನೆಲದಲ್ಲಿ ಜಾತಿ ಅಂತಕ್ಕಂಥ ಪೂತ ನಮಗೆ ಬಿಟ್ಟಿಲ್ಲ ಅನ್ನುವಂಥ ನಿರಾಶೆಯೊಂದಿಗೆ ಮರಳ್ತಾಳೆ. ಅದು ಮಾಯದ ಗಾಯ. ಈ ತರದ ಅನೇಕ ಕತೆಗಳನ್ನು ಬರೆದಿದ್ದೀನಿ.
1: ಗಜಲ್ಗಳನ್ನ ಬರ್ದಿರಿ ಅಂತ ಹೇಳಿದ್ರಿ.
0: ಹೌದು ಮೇಡಮ್,
1: ಹೇಳಿಕ್ಕಾಗತ್ತಾ ಒಂದ್ ಗಜಲ್?
0: ಗಜಲ್ ಈಗಾಗ್ಲೇ 4 ಗಜಲ್ಗಳನ್ನ ಬರ್ದಿನಿ ಮೇಡಮ್. ಇಲ್ಲಿ ಒಂದು ಸುಮ್ನೆ ಶೇರ್ ನಿಮ್ ಮುಂದೆ, ನನಗ್ ನೆನಪಿದೆ. ಏಸೋ ದಿನಗಳ ಬಳಿಕ ಬಂದಿವೆ ಚಿತ್ತ ಚಿತ್ತಾರದ ಹಾಳೆಗಳು, ಬಣ್ಣ ಬಣ್ಣದ ಚಿತ್ರ ಬಿಡಿಸಬೇಕಾದದ್ದು ಬಹಳ ಬಾಕಿ ಇದೆ ಸಾಕಿ. ಏಸೋ ದಿನಗಳ ಬಳಿಕ ಬಂದಿವೆ ಮಾತುಗಳು, ಮೌನದೊಳಗಿನ ನೋವು ಹೇಳಬೇಕಾದದ್ದು ಬಹಳ ಬಾಕಿ ಇದೆ ಸಾಕಿ. ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟೋ ದಿನಗಳ ನಂತರ ನಮ್ಮ ಕೈಯೊಳಗೆ ಪೆನ್ ಬಂದಿದೆ.
1: ಹೌದು,
0: ಇಲ್ಲಿವರೆಗೂ ನಮ್ಗೆ ಎಷ್ಟೋ ಶತಮಾನಗಳವರೆ ನಮ್ಮ ಕೈಗಳಿಗೆ ಹಾಳೆಗಳೇ ಬಂದಿಲ್ಲ, ಆ ಪೆನ್ಗಳೇ ಬಂದಿಲ್ಲ. ಹೀಗಾಗಿ ಎಷ್ಟೋ ದಿನಗಳ ಬಳಿಕ ಬಂದಿರತಕ್ಕಂತ ಈ ಅವಕಾಶವನ್ನ ನಾವು ಉಪಯೋಗಿಸಿಕೊಳ್ಬೇಕಾಗಿದೆ. ನಮ್ಮೊಳಗಡೆ ನೋವಿದೆ, ಸಂಕಟ ಇದೆ, ಯಾತನೆ ಇದೆ, ಆಕ್ರಂದನ ಇದೆ.
1: ಅಂದ್ರೆ ಇಷ್ಟು ದಿವಸ ಹೇಳ್ಕೊಳ್ಳಿಕ್ಕೆ
0: ಆಗಿಲ್ಲ.
1: ಆಗಿಲ್ಲ,
0: ಹೀಗಾಗಿ ಮೌನದೊಳಗಿನ ನೋವು ಹೇಳಬೇಕಾದದ್ದು ಬಹಳ ಬಾಕಿ ಇದೆ ಅಂತಕ್ಕಂತ ಒಂದು ಘಟ. ಈ ತರದ ಅನೇಕ ಸಂವೇದನೆಗಳನ್ನ ಇಟ್ಟುಕೊಂಡು ನಾನು ಗಜಲನ್ನ ಬರೆದಿದ್ದೇನೆ. ಈಗ ನಿಮ್ಮ ಮುಂದೆ ಒಂದು ಕವಿತೆ, ಓದುಗರಿಗಾಗಿ ಒಂದು ಕವಿತೆಯನ್ನ, ಅವಳು ಅಂತಕ್ಕಂಥ ಒಂದು ಕವಿತೆ. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು

0: ಹೊತ್ತು ತಂದಳು ಅವಳು. ಮಾತಿನಿಂದ ನೂರು ಬೆಳಕು ಕಟ್ಟಿ ಕಾಡು ಕಣಿವೆಯಿಂದ ಎದ್ದು ಉರಿಯುವ ಗಾಯಕ್ಕೆ ಮುಲಾಮು ತಂದಳು ಅವಳು. ವೈರಿಗೂ ಬುದ್ಧನ ನಗು ಕಲಿಸಿ ಪ್ರೀತಿ ಹನಿಚಲ್ಲಿ ಗುಲಾಬಿಯ ಚಲವು ತಂದಳು ಅವಳು. ಗುಲಾಬಿಯ ಚಲವು ತಂದಳು ಅವಳು. ಬೀದಿಯಲ್ಲಿ ಹರಿಯುವ ರಕ್ತಕ್ಕೆ ಬಿಳಿಯ ಬಟ್ಟೆಯ ಕಟ್ಟಿ ಬಿಳಿಯ ಪಾರಿವಾಳ ಹೊತ್ತು ತಂದಳು ಅವಳು. ಮುಳುಗುತ್ತಿರುವ ದೋಣಿಗೆ ಅಂಬಿಗಳಾಗಿ ನಿಂತು ದಡವ ಸೇರಿಸಿ ಸಂಘಾತಿಯಾಗಿ ನಿಂತಳು ಅವಳು. ಬಡವರ ಹಸಿವಿಗೆ ಹುಗ್ಗಿಯ ಪಾಯಸವಾಗಿ ಉಸಿರಾಗಿ ಹಸಿರಾಗಿ ನಿಂತಳು ಅವಳು. ಮುಳ್ಳು ಬಿತ್ತುವವರ ನಡುವೆ ಹೂವು ಬಿತ್ತುತ್ತ ನಡೆದವಳು. ಬಣ್ಣದ ಅಕ್ಷರದ ನಡುವೆ ಬಣ್ಣದ ಕವಿತೆಯಾಗಿ ನಿಂತಳು ಅವಳು. ಅಂದ್ರೆ ಹೆಣ್ಣು ಅಂತ ಹೇಳಿದ್ರೆ ಕೇವಲ ಮನಿ ಅಷ್ಟೇ ನಿಭಾಯಿಸ್ತಕ್ಕಂಥವಳಲ್ಲ. ಅವಳು ಮನಸ್ಸು ಮಾಡಿ ಆದ್ರೆ ಈ ಬಡವರನ್ನ ನಿರ್ಗತಿಕರನ್ನ ಆಶ್ರಯ ದಾತಳಾಗಿಯೂ ಸಹಿತ ನಿಲ್ತಾಳೆ. ಹೀಗಾಗಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮಹಿಳೆ ಕೆಲಸ ಮಾಡ್ತಾ ಇದ್ದಾಳೆ. ಮಹಿಳೆ ಇವತ್ತು ಪ್ರವೇಶ ಮಾಡದೇ ಇರತಕ್ಕಂತ ಕ್ಷೇತ್ರಗಳೇನೆ ಇಲ್ಲ. ಅವಳಲ್ಲಿ ಒಂದು ಅದ್ಭುತವಾಗಿರತಕ್ಕಂತ ಶಕ್ತಿ ಇದೆ. ಹೆಣ್ಣೊಂದು ಕಲೆತರೆ ಶಾಲೆಯೊಂದು ತರದಂತೆ ಅದಕ್ಕೆ ಅಕ್ಷರ ಕಲಿಯಲು ಹೋಗ್ತಕ್ಕಂತ ಮಹಿಳೆ ನಗುವ ಬೆಳದಿಂಗಳು ಹೊತ್ತು ತಂದಳು ಅನ್ನುವಂತ ಒಂದು ಅರ್ಥದ ರೀತಿಯಲ್ಲಿ ನಾನು ಈ ಕವಿತೆಯನ್ನು ಅವಳು ಅಂದ್ರೆ ಹೆಣ್ಣು ಅವಳು ಎಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ಅದನ್ನೆಲ್ಲ ಹೇಗೆ ಮೆಟ್ಟಿ ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಅಂದ್ರೆ ಅವಳೊಂದು ಶಕ್ತಿಯಾಗಿ ಇವತ್ತು ನಮ್ಮ ಮುಂದೆ ನಿಂತ್ಕೊಂಡಿದ್ದಾಳೆ ಹೆಣ್ಣು ಅನ್ನುವಂಥದ್ದನ್ನ ಈ ಕವಿತೆ ಪ್ರತಿಬಿಂಬಿಸುತ್ತದೆ.
1: ಈಗ ನೀವು ಹೆಚ್ಚಾಗಿ ಕಥೆಗಳನ್ನ ಬರೆಯೋದಕ್ಕೆ ಇಷ್ಟಪಡ್ತೀರೋ ಅಥವಾ ಕವನಗಳನ್ನ?
0: ಎರಡೂ ಕ್ಷೇತ್ರಗಳಲ್ಲಿ ನಾನು ಅರಿತೇನೆ. ಆ ಕವನಗಳಲ್ಲಿ ಹೇಳಲಾರದೆ ಇರತಕ್ಕಂಥದ್ದು ಸುದೀರ್ಘವಾಗಿರುತ್ತವೆ ಕಥೆಗಳು. ಆ ಕವಿತೆಯಲ್ಲಿ ನಾವು ಅವಳ ಒಂದು ಕಥೆಯನ್ನ ಸಂಪೂರ್ಣವಾಗಿ ಕೈಕೊಡ್ಲಿಕ್ಕೆ ಪದಗಳ ಕಷ್ಟ ಆಗುತ್ತೆ. ಆದ್ರೆ ಅಲ್ಲಿ ಸುದೀರ್ಘವಾದಂತಹ ರೀತಿಯೊಳಗೆ ಹೇಳಬೇಕಾದ ನೇರವಾಗಿ ಅಲ್ಲಿ ಹೇಳಬಹುದು. ಇಲ್ಲಿ ಕಾವ್ಯಾತ್ಮಕ ಆಗಿರ್ತದೆ. ಹೀಗಾಗಿ ಕವಿತೆಯೂ ಕೂಡ ಇಷ್ಟ, ಕಥೆನೂ ಕೂಡ ಇಷ್ಟ.
1: ಈಗ ನೀವೊಂದು ಕಥೆ ಅದು ಬರೆಯೋದಕ್ಕೆ ಸಾಮಾನ್ಯವಾಗಿ ಎಷ್ಟು ಸಮಯ ತಗೋತೀರಿ ನೀವು?
0: ಕಾದಂಬರಿಗಳು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವತ್ತು ನಾವು ಬರ್ದೇವೆ ಅಂತ ಹೇಳಿದ್ರೆ ಮತ್ತೆ ಓದ್ತಾ ಹೋದ್ರೆ ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಅನಿಸುತ್ತೆ. ಹೀಗಾಗಿ ಕಥೆಗಳು ಕಂಟಿನ್ಯೂ ಬರೆಯಂಗಿಲ್ಲ. ಸ್ವಲ್ಪ ಸ್ವಲ್ಪ ಇವತ್ತು ಎರಡು ಪುಟ, ನಾಳೆ ಎರಡು ಪುಟ, ಆಮೇಲೆ ಅದನ್ನ ಸಂಪೂರ್ಣವಾಗಿ ಓದಿದ ನಂತರ ಮತ್ತೆ ಅದನ್ನ ಕರೆಕ್ಷನ್ ಮಾಡಿ ಎಲ್ಲೆಲ್ಲಿ ಬೇಕು ಅಂತ ಹೇಳಿ ಒಂದು ಕಥೆನೂ ಕೂಡ ಹೀಗೆ ಕಂಟಿನ್ಯೂ ಇಲ್ಲ. ಅದನ್ನು ಓದಿ ಓದಿ ಬರಲಿಕ್ಕೆ ಪ್ರಯತ್ನಿಸ್ತೇನೆ.
1: ಈಗ ನಿಮ್ದು ಭಾಷಣ ಮಾಡೋದಕ್ಕೆ ಬಾಲ್ಯದಲ್ಲೇನೆ ನಿಮಗೆ ಪ್ರೋತ್ಸಾಹ ಸಿಕ್ತು. ತಂದೆ ಅಣ್ಣ ಎಲ್ಲರೂ ನಿಮಗೆ ಪ್ರೋತ್ಸಾಹ ಕೊಟ್ರು. ಓದ್ತಾ ಓದ್ತಾ ಬರವಣಿಗೆ ಒಳಗೂ ಬಂದ್ರಿ, ಬರವಣಿಗೆ ಮಾಡಿದ್ರಿ. ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಅತ್ತೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವ ತರ ಪ್ರೋತ್ಸಾಹ ಸಿಕ್ತು ಮನೆಯವ್ರದ್ದು, ನಿಮ್ಮ ಅತ್ತೆಯವ್ರದ್ದು?
0: ಈ ಎರಡೂ ವಿಷಯದಲ್ಲಿ ನಾನು ಲಕ್ಕಿ ಮೇಡಮ್. ಹೆತ್ತ ಮನೆಯಲ್ಲಿ ಕೂಡ ಪ್ರೋತ್ಸಾಹ, ಗಂಡನ ಮನೆಯಲ್ಲಿ ಪ್ರೋತ್ಸಾಹ. ಈಗ ನಮ್ಮ ಮನೆಯವರು ಅವರು ಕೂಡ ಸಾಹಿತಿಗಳು. ಅವರು ಕೂಡ MA ಮುಗಿಸ್ಕೊಂಡು MPhil PhD ಮುಗಿಸ್ಕೊಂಡು ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಹೀಗಾಗಿ ಅವರು ಬರೆಯೋದ್ರಿಂದ ನನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನ ಗುರುತಿಸಿ ನೀನು ಬರೀ, ಏನಾದ್ರೂ ಬರೀ ಅಂತ ಹೇಳಿ ವಿಷಯವನ್ನ ಹೇಳ್ಕೊಡ್ತಾರೆ. ಆಮೇಲೆ ನನ್ನ ಕವಿತೆ ನನ್ನ ಸಾಹಿತ್ಯದ ಮೊದಲನೇ ಓದೆ ಅವರು. ಹೀಗಾಗಿ ನಾನು ಎಲ್ಲಿ ಏನ್ ತಪ್ಪು ಮಾಡ್ತೇನೆ ಅದನ್ನ ಅಲ್ಲಿ ಸೇರಿಸ್ಕೋ, ಬರೀ ನಿನ್ನಲ್ಲಿ ಶಕ್ತಿ ಇದೆ, ಮಾತಾಡ್ತಕ್ಕಂತ ಶಕ್ತಿ ಇದೆ, ಆ ಸಮಾಜಕ್ಕೆ ನೀನೇನಾದ್ರೂ ಕೊಡಬಲ್ಲೆ ಅಂತಕ್ಕಂತ ಉತ್ಸಾಹ. ಆಮೇಲೆ ಅವರು ಹುರಿದುಂಬಿಸ್ತಾರೆ ಇದನ್ನ ಬರೀ. ಹೀಗಾಗಿ ನನಗೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಮನೆಯವ್ರ ಕಾರಣ, ನಮ್ಮ ಹೆತ್ತವ್ರ ಕಾರಣ. ಹೀಗಾಗಿ ಎರಡೂ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟ.
1: ಯಾಕಂದ್ರೆ ಎಲ್ಲರಿಗೂ ಈ ದೈವ ಸಿಗೋದಿಲ್ಲ.
0: ಆಮೇಲೆ
1: ನಿಮ್ಮ ಮಕ್ಕಳ ಸಾಹಿತ್ಯ ಕ್ಷೇತ್ರದೊಳಗೆ ಏನಾದ್ರು ಹಿಂಗ ಅಭಿರುಚಿ ತೋರಿಸ್ತಾರ?
0: ನನ್ನ ಮಗಳು ಸಾಕ್ಷಿಯ PUC ಸೆಕೆಂಡ್ ಇಯರ್, ನಮ್ಮ PUC ಓದ್ತಾ ಇದ್ದಾಳೆ. ಮಗ 10ನೇ ತರಗತಿ ಓದ್ತಾ ಇದ್ದಾನೆ, ಇನ್ನೊಬ್ಬ ಮಗಳು 9ನೇ ತರಗತಿ ಓದ್ತಾ ಇದ್ದಾಳೆ. ಮೊದಲನೇ ಮಗಳು ಸಾಕ್ಷಿ ಬರಿತಾ ಇದ್ದಾಳೆ. ನಾವೆಲ್ಲ ನೋಡ್ಕೊಂಡು ಮನೆಯಲ್ಲಿ ಆ ಪುಸ್ತಕಗಳನ್ನ ನೋಡ್ಕೋತಾಳೆ, ನಮ್ಮ ಮಮ್ಮಿ ಕವಿತೆ ಬರಿತಾ ಇದ್ದಾಳೆ, ಪೋಯಂ ಬರಿತಾಳೆ, ನಮ್ಮ ಪಪ್ಪನೂ ಬರಿತಾ ಇದ್ದಾರೆ ಅಂತ ಹೇಳಿ ಅವಳು ಕೂಡ ಒಂದು ಸಣ್ಣ ಪ್ರಯತ್ನ ಮಾಡಿ ಹೈಕುಗಳನ್ನ ಬರಿತಾ ಇದ್ದಾಳೆ. ಆ ಮೂರು ಸಾಲಿನ ಹೈಕುಗಳು, ಆ ಹೈಕನ್ನ ಅವಳು ಕೂಡ

0: ಕವಿತೆ ಬರಿತಾ ಇದ್ದಾಳೆ. ಒಂದು ಸಂಕಲನ ಕೂಡ ತರಬೇಕು, ಆದ್ರೆ ಅವಳಿಗೆ ಇನ್ನೂ ನಾವು ಓದುವುದರಲ್ಲಿ ಆಸಕ್ತಿ ವಹಿಸು ಅಂತ ಹೇಳ್ತಾ ಇದ್ದೇವೆ. ಇವಾಗ ಪಿ ಯು ಸಿ ಸೈನ್ಸ್ ಇದ್ದಾಳೆ, ಹೀಗಾಗಿ ಅಲ್ಲಿ ಅವಳು ಓದ್ಬೇಕಾಗುತ್ತೆ. ಅದಕ್ಕಾಗಿ ಈ ಕಡೆ ನೀನು ಬೇಡ ಓದು ಅಂದ್ರೂ ಕೂಡ ಅವಳು ಸಣ್ಣ ಸಣ್ಣ ಕವಿತೆಗಳು ಬರೀತಾ ಇದ್ದಾಳೆ. ಅದಕ್ಕೆ ಅವಳು ಮುಂದಿನ ಭವಿಷ್ಯದಲ್ಲಿ ಒಬ್ಬ ಭರವಸೆಯ ಕವಿಯತ್ರಿ ಆಗಿದ್ದಾಳೆ.
1: ಅಂದ್ರೆ ಸೈನ್ಸ್ ಓದ್ತಾ ಇದ್ರು ಕೂಡ ಈ ಕಲಾಕ್ಷೇತ್ರದಲ್ಲಿ ಇದೆಲ್ಲ ಮಾಡ್ಲಿಕ್ಕೆ
0: ಮನೆಯ ವಾತಾವರಣ ನಾವು ಬರೀತಾ ಇದ್ದೇವೆ, ಅವ್ರ ತಂದೆಯವ್ರು ಬರೀತಾರೆ, ಹೀಗಾಗಿದೆ. ಅದನ್ನ ನೋಡ್ಕೊಂಡು ನಮ್ಮ ಅಣ್ಣನೂ ಬರೀತಾನೆ, ಅವನು ಒಬ್ಬ ಕವಿ, ಒಳ್ಳೆಯ ಕವಿ. ಈಗಾಗಲೇ 8 ಪುಸ್ತಕಗಳು ಕೂಡ ಹೊರಬಂದಿವೆ. ಆಮೇಲೆ ನಮ್ಮ ಮನೆಯವರು ತಂದೆಯವರು ಎಚ್ ಎಸ್ ಪಾಟೀಲ್, ಅವರು ಕೂಡ ಬಹಳ ದೊಡ್ಡ ಬರಹಗಾರರು.
1: ಹೀಗಾಗಿ ನಿಮ್ದೆಲ್ಲ ಬರಹಗಾರರ
0: ಮನೆಯ ಪರಿಸರ ಬರಹಗಾರರೇ ಆಗಿರುವುದರಿಂದ ಸಹಜವಾಗಿ ಅವಳ ಮೇಲೆ ಪ್ರಭಾವ ಬೀರಿ.
1: ಮೇಡಮ್, ಈಗ ನಿಮ್ಮ ಮಕ್ಕಳದ್ ಹೇಳಿದ್ರಿ, ಆದ್ರೆ ಈಗ ಎಲ್ಲಾ ಮಕ್ಕಳದ ಒಟ್ಟಾರೆಯಾಗಿ ನೋಡಿದಾಗ ಈ ಟಿವಿ ಮೊಬೈಲ್ ಇದ್ರಿಂದ ಹೊರಗ್ ಬರೋದೇ ಕಷ್ಟ ಆಗ್ತದೆ ಅವರಿಗೆ. ಪಾಲಕರಾದ ನಮಗೂ ಕೂಡ ಬಹಳ ಕಷ್ಟ ಆಗ್ಲಿಕ್ಕೆ. ಇಂತಹ ಒಂದು ಸಂದರ್ಭದೊಳಗೆ ಈ ಮಕ್ಕಳಿಗೆ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಅಂದ್ರೆ ಅದರ್ ದೆನ್ ಅವ್ರ ಸ್ಕೂಲ್ ಸೆಲೆಬರಿಂದ ಈ ತರ ಇದೆ ಕತೆ ಕವನ ಈ ಕಡೆ ಒಲವು ಅವ್ರಿಗೆ ಮೂಡಿಸ್ಬೇಕಂದ್ರೆ ಯಾವ ತರ ಪ್ರಯತ್ನ ಮಾಡ್ಬೇಕು ಅಂತೀರ ನೀವು?
0: ಇದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಇವತ್ತು ಯುವ ಜನತೆ, ಸಣ್ಣ ಸಣ್ಣ ಮಕ್ಕಳು ಮೊಬೈಲ್ನ ಕೀಳನ್ನ ಬೆಳೆಸ್ಕೊಂಡಿದ್ದಾರೆ.
1: ಹೌದ್ರಿ,
0: ಇದು ನಮ್ಮ ಸಮಾಜಕ್ಕೊಂದು ದೊಡ್ಡ ರೋಗ ಅಂತ ನಾನು ಅನ್ಕೊಂಡಿದ್ದೀನಿ. ಓದ್ಬೇಕಾಗಿರ್ತಕ್ಕಂಥ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ದಾರಿ ತಪ್ತಾ ಇದ್ದಾರೆ. ಇದಕ್ಕೆ ಮೊಬೈಲ್ ಅನ್ನ ಮಕ್ಕಳಿಂದ ದೂರ ಬಿಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಕಾಲೇಜು ಮತ್ತು ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಶಿಕ್ಷಕರ ಮೇಲೆ ನಾವು ಮಕ್ಕಳನ್ನ ಸರಿದಾರಿಗೆ ತರಬೇಕಾದ್ರೆ ಸಣ್ಣ ಕಥೆಗಳನ್ನ ಹೇಳೋದ್ರ ಮೂಲಕ, ನಾವು ವಡ್ಡಾರಾಧನೆಯಲ್ಲಿಯೂ ಸಹಿತ ಸಣ್ಣ ಸಣ್ಣ ಕಥೆಗಳು, ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಮಲಗುವ ಸಂದರ್ಭದಲ್ಲಿ ಅಜ್ಜ ಅಜ್ಜಿಯವರು ಕತೆ ಹೇಳಿ ಮಕ್ಕಳನ್ನ ಸರಿದಾರಿಗೆ ತರ್ತಾ ಇದ್ರು. ಹೀಗಾಗಿ ಇವತ್ತು ನಾವು ಶಾಲೆಗಳಲ್ಲಿ ಕವಿತೆಗಳ ಮುಖಾಂತರ ಆ ಕತೆಗಳ ಮೂಲಕ ಮಕ್ಕಳನ್ನ ಬದಲಾಯಿಸಬಹುದು. ಕಥೆ ಹೇಳ್ತಾ ಇದ್ರೆ ಮಕ್ಕಳಿಗೆ ದೊಡ್ಡ ಈ ಕಥೆಯ ಒಂದು ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಮಕ್ಕಳನ್ನ ಬದಲಾಯಿಸಲಿಕ್ಕೆ ಹುಟ್ಟುಕೊಂಡಿರ್ತಕ್ಕಂಥ ಕಥೆಗಳು. ಹೀಗಾಗಿ ಚಿತ್ರ ಬಿಡಿಸುವುದರ ಮೂಲಕ ಒಂದು ಕವನ ಹೇಳ್ತಾ ಇದ್ರೆ ಆ ಕಡೆ ಒಬ್ಬ ಕಲಾವಿದ ಚಿತ್ರವನ್ನ ಬಿಡಿಸ್ತಾನೆ.
1: ಹೌದು,
0: ಹೀಗಾಗಿ ಮಕ್ಕಳನ್ನ ನಾವು ಕುಂಚ ಕೊಟ್ಟು ಅವ್ರಿಗೆ ಬಣ್ಣವನ್ನ ಕೊಟ್ಟು ನೀನ್ ಈ ಚಿತ್ರ ಬಿಡಿಸು, ನೀನ್ ಈ ಸಾಲನ್ನ ಬರಿ ಬೋರ್ಡ್ ಮೇಲೆ, ನೀನ್ ಈ ಕಥೆಯನ್ನ ಹೇಳು, ಅವರಿಗೆ ಆಸಕ್ತಿ ಹುಟ್ಟಿಸ್ಬೇಕು. ನಾವು ಹೇಳಿರ್ತಕ್ಕಂಥದ್ದನ್ನ ಅವ್ರ ಬಾಯಿಂದ ಹೇಳಿಸುವಂತ ಒಂದು ಕಲೆಗಾರಿಕೆ ಇವತ್ತು ನಮ್ಮ ಶಿಕ್ಷಕರಲ್ಲಿ ಬೇಕಾಗಿದೆ. ಬಹುಶಃ ಈ ತರ ಮನೆಯಲ್ಲಿ ಪಾಲಕರು ಕೂಡ ಬಹಳ ಜವಾಬ್ದಾರಿಯಿಂದ,
1: ಶಿಕ್ಷಕರ ಜೊತೆಗೆ ಪಾಲಕರು
0: ಕೂಡ ಬಹಳ ದೊಡ್ಡ ಜವಾಬ್ದಾರಿ. ಮನೆಗೆ ಹೋದ ನಂತರ ನನ್ನ ಮಕ್ಳು ಏನ್ ಮಾಡ್ತಾ ಇದ್ದಾರೆ, ಅವರು ಯಾವ ಅಭ್ಯಾಸದಲ್ಲಿದ್ದಾರೆ, ಅದನ್ನ ನಾವು ಬಹಳ ಕೇರ್ಫುಲ್ ಆಗಿ ಮಕ್ಕಳನ್ನ ನೋಡ್ತಾ ಇದೆ. ಆಮೇಲೆ ಮಕ್ಕಳು ಯಾವಾಗ್ಲೂ ನಮ್ಮ ಕಣ್ಮುಂದೆ ಬೆಳಿಬೇಕು. ಕಣ್ಮುಂದೆ ಇದ್ದಾಗ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ
1: ಇದ್ದೀವಿ.
0: ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ತಂದೆ ತಾಯಿ ಒಂದ್ ಕಡೆ ಇದ್ದಾರೆ, ಮಕ್ಕಳು ಒಂದ್ ಕಡೆ ಬೆಳೀತಾ ಇದ್ದಾರೆ. ಆಮೇಲೆ ಅಜ್ಜ ಅಜ್ಜಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀವಿ. ಮೊಮ್ಮಕ್ಕಳನ್ನ ಅಜ್ಜ ಅಜ್ಜಿಯಂದೇರ ನೋಡ್ತಾ ಇದ್ರೆ ಆ ಅಜ್ಜ ಮತ್ತು ಅಜ್ಜಿಯ ಕಥೆಗಳನ್ನ ಅವರೆಲ್ಲರ ಪ್ರೀತಿಯನ್ನ ಮಕ್ಕಳು ಪಡೆಯುವುದರಿಂದ ಅವ್ರ ಮೊಬೈಲ್ ಅನ್ನ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ.
1: ಹೌದು,
0: ಹೀಗಾಗಿ ಇವತ್ತು ನಾವು ಸಣ್ಣ ಸಣ್ಣ ಕುಟುಂಬಗಳು ಮಾಡಿಕೊಂಡು ಕೇವಲ ಸ್ವಾರ್ಥಕ್ಕೆ ನಮ್ಮ ಆಶಾಮಿಷಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಇವತ್ತು ನಾವು ನಮ್ಮ ಮಕ್ಕಳನ್ನ ದಿಕ್ ತಪ್ಪಿಸ್ತಾ ಇದ್ದೀವೇನೋ ಅಥವಾ ಯುವ ಜನತೆಯನ್ನ ದಿಕ್ ತಪ್ಪಿಸ್ತಾ ಇದ್ದೇವೇನೋ ಅನ್ನುವಂತ ಒಂದು ಆತಂಕ ಕೂಡ ಇವತ್ತು ನಮ್ಗಿದೆ. ಅದಕ್ಕಾಗಿ ನಾವಿವತ್ತು ಮಕ್ಕಳಿಗೆ ಸರಿಯಾದಂತಹ ರೀತಿಯೊಳಗೆ ಬೆಳೆಸಬೇಕಾಗಿದೆ. ಇಂತಹ ಅನೇಕ ಮಹಾತ್ಮರ ಆದರ್ಶಗಳನ್ನ ನಾವು ಹೇಳ್ಬೇಕಾಗಿದೆ ಚಿಕ್ಕಂದಿನಿಂದಲೇ. ಯಾರು ಕೂಡ ಚಿಕ್ಕಂದಿನಿಂದಲೇ ದೊಡ್ಡವರಾಗೋದಿಲ್ಲ, ಹೇಳ್ತಾ ಹೇಳ್ತಾ ಕೇಳ್ತಾ ಕೇಳ್ತಾ ಮಕ್ಕಳು ಬೆಳೀತಾ ಹೋಗ್ತಾರೆ. ಹೀಗಾಗಿ ನಾವು ಅಂಥದ್ದೊಂದು ಜವಾಬ್ದಾರಿ ಕೆಲಸ ಇವ ನಮ್ಮ ಸಮಾಜದ ಮುಂದಿದೆ. ಬಹುಶಃ ಇದನ್ನು ನಾವು ಈಗಾಗಲೇ ಎಚ್ಚೆತ್ತುಕೊಂಡು ಮಾಡದೇ ಇದ್ರೆ ಮುಂದೆ ನಾವು ಬಹಳ ಸಂಕಟಗಳಿಗೆ ಅನುಭವಿಸಬೇಕಾಗ್ತದೆ ಅನ್ನುವಂಥದ್ದನ್ನ ನಾವು ಮತ್ತೆ ಮತ್ತೆ ಜ್ಞಾಪಕ.
1: ಈಗ ಬರೀತೀನಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ಕೊಂತಿರೋ ಮಹಿಳೆಯರು ಅವರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಪರಿಸ್ಥಿತಿ ಇಲ್ಲೋ ಇದೇನೋ ಇಲ್ಲ, ಮನೆಯಲ್ಲಿ ಸಪೋರ್ಟ್ ಇರೋದಿಲ್ಲ, ಬಟ್ ಏನೋ ಒಂದು ಅನಾನುಕೂಲ ಆಗಿ ಅವರು ತಮ್ಮ ಕಲೆಯನ್ನ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ, ಅಂತವ್ರಿಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡಿ? ಅಂದ್ರೆ ಯಾವ ರೀತಿ ಒಬ್ಬ ಮಹಿಳೆ ಈಗ ತನ್ನ ಕಲೆಯನ್ನ ಜಗತ್ತಿಗೆ ತೋರಿಸಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ಆಗಿರೋದಿಲ್ಲ, ಅಂತವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ನನಗೆ ಬುದ್ಧನ ಮಾತು

0: ಸಂದರ್ಭದೊಳಗೆ ನೆನಪಿರ್ತದೆ.
1: ಹ್ಮ್
0: ವ್ಯವಸ್ಥೆಯನ್ನೇ ಮೆಟ್ಟಿ ನಿಂತಾಗ ಮಾತ್ರ ಮಳೆ ತನ್ನ ಉದ್ಧಾರವಾಗಲಿಕ್ಕೆ ಸಾಧ್ಯ ಅಂತ. ನಮಗೆ ಸಂಕುಚಿತ ಬೇಡ. ನನಗೆ ಈ ಥರದ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನ ಆ ಸಂಕುಚಿತೆಯನ್ನ ನಾವು ಮೀರಿ ನಿಲ್ಲಬೇಕಾದ್ರೆ. ಎಷ್ಟು ದಿವಸದಿಂದ ನಮ್ಮ ಈ ತೋರಿಕೆಗೆ ಒಳಗಾಗದೆ ಇರ್ತಕ್ಕಂಥದ್ದು, ಅಂಜಿ ಅಂಜಿ ನಡಿಬೇಕು ನಾವು. ಹೀಗಾಗಿ ಹೊಸ್ತಲನ್ನ ದಾಟಲೇಬೇಕಾಗಿದೆ. ನಮ್ಮತನವನ್ನ ನಾವು ಪ್ರದರ್ಶನ ಮಾಡಲೇಬೇಕು. ಸ್ವಾತಂತ್ರ್ಯ ಬಂದಿದೆ, ಪ್ರಜಾಪ್ರಭುತ್ವ ಬಂದಿದೆ, ಚಂದ್ರ ಲೋಕಕ್ಕೆ ಹೋಗಿ ಬಂದಿದ್ದೇವೆ ಇವಾಗ. ಹೀಗಾಗಿ ಅಂತ ಮಹಿಳೆಯರಿಗೆ ನಾನು ಹೇಳದ್ದು, ನೀವು ಸಂಕೋಚಕ್ಕೆ ಒಳಪಡಬೇಡಿ. ನಮ್ಮ ಕನಸುಗಳನ್ನ ಕೊಂದೊಳ್ಳುವ ಬದಲು ಅವುಗಳನ್ನು ಹೊರಗಡೆ ಹಾಕಬೇಕು. ಆ ವ್ಯವಸ್ಥೆಯನ್ನ ಮೆಟ್ಟಿ ನಿಂತಾಗ ಮಾತ್ರ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ದ್ರೌಪದಿ ಅಂತಕರ ಒಬ್ಬ ಮಹಿಳೆ ಆ ಸೀರೆ ಬಿಚ್ಚುವ ಸಂದರ್ಭದಲ್ಲಿಯೂ ಕೂಡ ಅವಳು ತನ್ನ ಪ್ರತಿಭಟನೆಯನ್ನ ಮಾಡ. ಆಮೇಲೆ 12ನೇ ಶತಮಾನದೊಳಗೆ ಅಕ್ಕ ಮಹಾದೇವಿ ಕೂಡ ನಮಗೆ ಇವತ್ತು ಆದರ್ಶ ಆಗ್ತದೆ. ಏಕಕಾಲಕ್ಕೆ ಪತಿತ್ವ ಮತ್ತು ಪ್ರಭುತ್ವವನ್ನು ಧಿಕ್ಕರಿಸಿಕ್ಕಿರ್ತಕ್ಕಂಥ ಮಹಿಳೆ. ಒಬ್ಬ ಮನಸ್ಸು ಮಾಡಿದ್ರೆ ಅವತ್ತು ರಾಜ ಅವಳನ್ನು ಏನಾದರೂ ಬೇಕಾದರೂ ಮಾಡಬಹುದಾಗಿತ್ತು.
1: ಹೌದು.
0: ಆದರೆ ಅಂಥವನನ್ನ ಧಿಕ್ಕರಿಸಿ, ಪತಿಯನ್ನ ಧಿಕ್ಕರಿಸಿ, ನನ್ನ ನಾನು ಈ ಮನೆಯಲ್ಲಿ ಇರಬೇಕಾಯಿತು ಅಂದ್ರೆ ನನ್ನತನನೇ ಇಲ್ಲ ಇಲ್ಲಿ, ನಾನು ಯಾಕಿರ್ಲಿ ಅಂಥೇಳಿ ಆ ವ್ಯವಸ್ಥೆಯನ್ನ ಅರಸೊತ್ತಿಗೆಯನ್ನ ಬಿಟ್ಟು ದಿಗಂಬರಿಯಾಗಿ ಬಂದು ನಿಲ್ತಕ್ಕಂಥದ್ದು ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು ಬಹಳ ದೊಡ್ಡ ಬಂಡಾಯಗಾರತಿ. ಆ ಹಿನ್ನೆಲೆಯಲ್ಲಿ ನಮಗೆ ಅಕ್ಕ ಮಹಾದೇವಿ ಅಂಥವ್ರು, ಸಾವಿತ್ರಿ ಬೈ ಫುಲೆ ಅಂಥವ್ರು ನಮ್ಗೆ ಬಹಳ ದೊಡ್ಡ ಆದರ್ಶ ಆಗ್ಬೇಕಾಗಿದೆ. ಅಂಥವರ ಜೀವನ ಚರಿತ್ರೆಯನ್ನ ಓದೋದ್ರ ಮೂಲಕ ನಾವಿವತ್ತು ಬದಲಾವಣೆ ಬೇಕು.
1: ಆಯ್ತು ಜಯದೇವಿ ಮೇಡಮ್ ಅವರೇ, ಇಷ್ಟುವರೆಗೂ ತಮ್ಮ ಅನುಭವವನ್ನ ತಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ, ಒಳ್ಳೆ ಕವನಗಳನ್ನ ಹೇಳಿದ್ರಿ ನಮಗೋಸ್ಕರ. ಧನ್ಯವಾದಗಳು ತಮಗೆ.
0: ನಮಸ್ತೆ.
1: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಇವರನ್ನ ಸಂದರ್ಶಿಸಿದವರು ನೀರಜ ಕಾರಟಗಿ. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಹಾಸನ ಎಫ್ಎಂ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಬದುಕಿನಲ್ಲಿ ಬೇಸರ ಯಾಕೆ? ಇವೆಲ್ಲ ಕೈತುಂಬ ಕೆಲಸಗಳು ಬಾಕಿ.
1: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
2: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ
1: ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ.
0: ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಚ್ಛ ಸಮಯ ಸಿಗುತ್ತದೆಯಂತೆ.

0: ಬೀಡು.
1: ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
2: ಸೇರಿ ದುಡಿವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ.
3: ಚುರುಕುತನವೇ ನಮ್ಮ ಬದುಕಿಗೆ ದಿಕ್ಸೂಚಿ.
1: ಆಲಸ್ಯತನವನ್ನ ತಪ್ಪದೆ ಆಚೆ ಹಾಕಿ.

0: ಕೇಳುಗರೆ, ಇದೊಂದು ಪ್ರಕಟಣೆ. ಅರಕಲಗೂಡು ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ 135ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಹಬ್ಬ 2026 ಈ ಕಾರ್ಯಕ್ರಮವನ್ನು ಇದೇ ಮೇ 30ರಂದು ಶನಿವಾರ ಅಂದರೆ ನಾಳೆ ಅರಕಲಗೂಡಿನ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಸಚಿವರು ಗಣ್ಯರು ಭಾಗವಹಿಸಲಿದ್ದು ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳ ಕುರಿತು ವಿಶೇಷ ಉಪನ್ಯಾಸಗಳು ನಡೆಯಲಿವೆ. ಅರಕಲಗೂಡು ತಾಲೂಕಿನ ವಿವಿಧ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದು ಅರಕಲಗೂಡು ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರಕಟಣೆಯನ್ನು ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

0: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ.
1: ಆದ್ರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
0: ನಾವೇ ಅಲ್ವೇ.
2: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಎಲ್ಲರಿಗೂ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಅಂಡವಾಯು ಅಥವಾ ಹರ್ನಿಯಾ, ಈ ಕುರಿತು ಡಾಕ್ಟರ್ ಸುಶ್ರುತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಶ್ರುತಾ ಅವರು. ಇವರು ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ನಮಸ್ಕಾರ.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹರ್ನಿಯಾ ಕುರಿತಂತೆ ಮಾತಾಡೋಣ. ಹರ್ನಿಯಾ ಅಂದ್ರೆ ಏನ್ ಸರ್?
3: ಹರ್ನಿಯಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೊಟ್ಟೆ ಹತ್ರ ಒಂದು ಗಂಟಿನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ. ಈಗ ಬೆಳವಣಿಗೆ ಟೈಮ್ನಲ್ಲಿ ಆಗಿರ್ಬೋದು, ಇಲ್ಲ ವಯಸ್ಸು ಹೆಚ್ಚಾದಂತೆ ನಮ್ಮ ಮಸಲ್ಸ್ ಸ್ವಲ್ಪ ವೀಕ್ ಆಗಿದ ಕಾರಣದಿಂದ ಅಲ್ಲೊಂದು ಡಿಫೆಕ್ಟ್ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಹೊಟ್ಟೆ ಒಳಗಿರೋ ಕರಳಾಗ್ಲಿ ಅಥವಾ ಅದ್ರ ಸುತ್ತಮುತ್ತ ಇರೋ ಒಮೆಂಟಮ್ ಅಂತ ಹೇಳ್ತೀವಿ, ಬೊಜ್ಜಿನಾಂಶ, ಕರಳಿನ ಪಕ್ಕ ಇರೋ ಬೊಜ್ಜಿನಾಂಶ, ಅದು ಹೊರಗೆ ಗಂಟಿನ ರೂಪದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಹರ್ನಿಯಾ ಅಂತ ಕರಿತೀವಿ.
2: ಯಾವ ವಯಸ್ಸಲ್ಲಿ ಬರಬಹುದು?
3: ಇದು ಯಾವುದೇ ವಯಸ್ಸಲ್ಲಾದ್ರೂ ಬರಬಹುದು, ಬಟ್ ಅತಿ ಹೆಚ್ಚಾಗಿ ಯಂಗರ್ ಏಜ್ ಗ್ರೂಪ್ ಅಂದ್ರೆ ಏನು 30 ವರ್ಷಗಳ ಒಳಗಿನ ಏಜ್ ಗ್ರೂಪ್ ಅಲ್ಲಿ ಬಂದ್ರೆ ಅದನ್ನ ಕಂಜನೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ಅದು ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರು ಆಗಿರೋದ್ರಿಂದ ಅದು ಬರೋದಕ್ಕೆ ಕಂಜನೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಇನ್ನು ಅದು ಬಿಟ್ರೆ ವಯಸ್ಸಾಗಿರೋರಲ್ಲಿ ಅಂದ್ರೆ ಸುಮಾರು 50-60 ವರ್ಷದಿಂದ ಮೇಲ್ಪಟ್ಟವರಲ್ಲಿ ಬರುವಂತದ್ದು, ಅದು ಸಾಮಾನ್ಯವಾಗಿ ಬರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಮಸಲ್ ವೀಕ್ ಆಗೋದು. ವಯಸ್ಸಾಗ್ತಾ ಆಗ್ತಾ ನಮ್ಮ ಮಸಲ್ಸ್ ಹೇಗೆ ವೀಕ್ ಆಗುತ್ತೆ ಅದರಿಂದ ಕಾಣಿಸ್ಕೊಳ್ಳೋ ಡಿಫೆಕ್ಟ್ ಇಂದ ಹೊರಗೆ ಬರೋದಕ್ಕೆ ಹರ್ನಿಯಾ ಗಂಟಾಗುತ್ತೆ.
2: ಈಗ ಯಾವ ವಯಸ್ಸಿನವರೆಗಾದ್ರೂ ಬರಬಹುದು, ಹೆಣ್ಣು ಮಕ್ಕಳಿಗೂ ಬರಬಹುದು, ಗಂಡು ಮಕ್ಕಳಿಗೂ ಬರಬಹುದು,
3: ಹೌದು,
2: ಯಾರಿಗೆ ಬೇಕಾದ್ರೂ
3: ಯಾರಿಗೆ ಬೇಕಾದ್ರೂ ಬರಬಹುದು. ಆದ್ರೆ ನಮ್ದು ರಿಸರ್ಚ್ ಆರ್ಟಿಕಲ್ಸ್ ಎಲ್ಲದರಲ್ಲೂ ಗಂಡು ಮಕ್ಕಳಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಹೆಣ್ಮಕ್ಳಿಗಿನ್ನ ಅಂತ ಹೇಳ್ತಾರೆ.
2: ಏನೇನ್ ಕಾರಣಗಳಿರಬಹುದು ಸರ್?
3: ಅದ್ ನಾನು ಆಗ್ಲೇ ಹೇಳ್ದಂಗೆ, ಒಂದು ಕಂಜನೈಟಲ್ ಆಗಿರ್ಬೋದು, ಅಂದ್ರೆ ಬೆಳವಣಿಗೆ ಟೈಮ್ನಲ್ಲಿ ಸ್ವಲ್ಪ ಏನಾದ್ರೂ ಏರುಪೇರಾಗಿ ಯಾವ್ದಾದ್ರು ಒಂದು ಡಿಫೆಕ್ಟ್ ಇದ್ದು

0: ಅದನ್ನ ನಾವು ಅಂಬಲಿಕಲ್ ಹರ್ನಿಯ ಅಂತ ಹೇಳ್ತೀವಿ. ಈ ಮಗು ಇರೋ ಟೈಮಲ್ಲಿ ಅಂದ್ರೆ ಇನ್ನ ಅಮ್ಮನ ಹೊಟ್ಟೆಯಲ್ಲಿ ಇರೋ ಟೈಮ್ನಲ್ಲಿ ಪಾಪುಗೆ ರಕ್ತ ಸಂಚಲನ ಎಲ್ಲ ಆಗೋದು ಹೊಕ್ಕಳಿಂದ ಬರೋ ಆರ್ಟ್ರೀಸ್ ಇಂದ. ಹಾಗಾಗಿ ಮೊದಲೇ ಅಲ್ಲಿ ಒಂದು ಟ್ರ್ಯಾಕ್ಟ್ ಇರುತ್ತೆ. ಸೊ ಮಗು ಹುಟ್ಟೋ ಟೈಮಲ್ಲಿ ಅದು ಕ್ಲೋಸ್ ಆಗ್ಬೇಕು ಸಾಮಾನ್ಯವಾಗಿ. ಸೊ ಈ ಕ್ಲೋಸಿಂಗ್ ಆಫ್ ದ ಟ್ರ್ಯಾಕ್ಟ್ ಅಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಅದು ಹಂಗೆ ಉಳಿದ್ರೆ, ಅದು ಸಣ್ಣದಾಗಿ ಇದ್ರು ಕೂಡ ಬೆಳೀತಾ ಬೆಳೀತಾ ಹೊಟ್ಟೆಯೊಳಗಿನ ಪ್ರೆಷರ್ ಜಾಸ್ತಿ ಆದಂಗಾದಂಗೆ ಆ ಡಿಫೆಕ್ಟ್ ಕೂಡ ದೊಡ್ಡದಾಗ್ತದೆ. ಸೊ ಅಲ್ಲಿಂದ ಬರೋ ಹರ್ನಿಯಾಗೆ ಅಂಬಲಿಕಲ್ ಹರ್ನಿಯ ಅಂತ ಹೇಳ್ತೀವಿ. ಹೀಗೆ ಹಲವಾರು ಕಾರಣಗಳಿಂದ ಹರ್ನಿಯ ಗಂಟು ಕಳಿಸ್ಕೊಳ್ಬಹುದು.
1: ಹರ್ನಿಯ ಆಗಿದೆ ಅಂತ ಗೊತ್ತಾಗೋದು ಏನಾದ್ರೂ ಒಂದ್ ಲಕ್ಷಣಗಳು ಕಂಡಾಗ ಮಾತ್ರ.
0: ಬಹಳ ಮುಖ್ಯವಾಗಿ ಇದು ಗಂಟಿನ ಹಾಗೆ ಕಾಣಿಸ್ಕೊಳ್ಳುತ್ತೆ. ಇದು ಎಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಹೌದು, ಬಹಳ ಸಾಮಾನ್ಯವಾಗಿ ಇದು ತೊಡೆಯ ಮೇಲ್ಭಾಗದಲ್ಲಿ ಬರುತ್ತೆ ಗಂಟು. ಅಂದ್ರೆ ಹೊಟ್ಟೆಯ ಅತಿ ಕೆಳಭಾಗದಲ್ಲಿ ಅಥವಾ ತೊಡೆಯ ಮೇಲ್ಭಾಗದಲ್ಲಿ ಗಂಟು ಆಗಿ ಶುರುವಾಗಿದ್ದು ಅದು ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಆಗ್ತಾ ತೊಡೆಯ ಕೆಳಭಾಗದ ತನಕ ಬೆಳೀತಾ ಹೋಗುತ್ತೆ. ಮತ್ತೆ ಇದರದ್ದು ಇನ್ನೊಂದು ಮೈನ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ಈ ಗಂಟು ಏನ್ ಬಂದಿರುತ್ತೆ, ಮನುಷ್ಯ ಮಲ್ಕೊಂಡ್ರೆ ಗಂಟು ಒಳಗ ಹೋಗುತ್ತೆ. ಮೊದಲು ಹರ್ನಿಯ ತುಂಬಾ ದೊಡ್ಡದಿಲ್ದೇ ಇದ್ದಾಗ ತುಂಬಾ ಸಣ್ಣದು, ಈಗ ಸ್ವಲ್ಪ ಅಷ್ಟೇ ಕರಳು ಹೊರಗ್ ಬರ್ತಿದೆ ಅಂತ ಹೇಳಿದ್ರೆ, ಮಲಗದ ಕೂಡಲೇ ಅದು ಕರಳು ವಾಪಸ್ ಹೋಗುತ್ತೆ. ಯಾವಾಗ ಕರಳು ತುಂಬಾ ಬಹಳಷ್ಟು ಕರಳು ಹೊರಗಡೆ ಬರ್ತಿದೆ, ಹರ್ನಿಯ ಗಂಟೊಳಗೆ ಬರ್ತಿದೆ, ಅವಾಗ ಮಲ್ಕೊಂಡಾಗ ಅಷ್ಟು ಪೂರ್ತಿ ಒಳಗೆ ಹೋಗದೆ ಇರುತ್ತೆ, ಗಂಟು ಹಾಗೆ ಉಳಿಯುತ್ತೆ. ಸೊ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಲಕ್ಷಣ ಹರ್ನಿಯದ್ದು. ಮೊದಲು ಯಾವಾಗ ಗಂಟು ಒಳಗೆ ಹೋಗ್ತಿರುತ್ತೆ, ಅದು ಯಾವಾಗ ಒಳಗೆ ಹೋಗ್ದಲ್ಲೇ ಹಂಗೆ ಉಳಿಯುತ್ತೆ, ಅಥವಾ ಅದನ್ನ ಕೆಲವರು ಏನ್ ಮಾಡ್ತಾರೆ, ಒತ್ತಿಕೊಂಡು ಅದನ್ನ ಮತ್ತೆ ಒಳಗೆ ಹೋಗಿಸ್ಕೊಳ್ಳೋಂತವ್ರು ಇರ್ತಾರೆ ಪೇಷಂಟ್ಸ್. ಈಗ ಅದಕ್ಕೆ ನೋವು ಕಾಣಿಸ್ಕೊಳ್ಳುತ್ತೆ, ತುಂಬಾ ಕರಳು ಹೊಟ್ಟೆ ಒಳಗಿಲ್ದಲೆ ಹರ್ನಿಯ ಗಂಟು ಹೊರಗಡೆ ಬಂದಾಗ ಅದ್ರ ಜೊತೆ ನೋವು ಆಗುತ್ತೆ ಪೇಷಂಟ್ಸ್ ಗೆ. ಸೊ ಅವರು ಅದನ್ನ ನೋವು ಕಮ್ಮಿ ಮಾಡ್ಕೊಳ್ಳಕ್ಕಂತ ಅದನ್ನ ಪ್ರೆಷರ್ ಕೊಟ್ಟು ಒತ್ಕೊಂಡು ಸ್ವಲ್ಪ ಕಮ್ಮಿ ಮಾಡ್ಕೋತಾರೆ ಗಂಟನ್ನ, ಅವಾಗ ನೋವಿಂದ ಮುಕ್ತರಾಗಿರ್ತಾರೆ. ಸೊ ಈ ತರ ಲಕ್ಷಣಗಳು ಇದಾವೆ ಅಂತ ಹೇಳಿದ್ರೆ ಅದು ಹರ್ನಿಯ ಗಂಟು ಅಂತ ಭಾವಿಸ್ಬೇಕಾಗುತ್ತೆ.
1: ಇದಿಷ್ಟೇ ಲಕ್ಷಣಗಳು, ಗಂಟು ಇರುತ್ತೆ
0: ಬಹಳ ಮುಖ್ಯವಾಗಿ ಗಂಟು, ಆಮೇಲೆ ತದನಂತರ ಬರೋದು ನೋವು, ಮತ್ತೆ ಇನ್ನೊಂದು ಕರಳು ಏನಾದ್ರು ಹೊರಗ್ ಬಂದಿದ್ದು ಒಳಗ್ ಹೋಗ್ದಲೆ ಅಲ್ಲೇ ಸಿಕ್ಕೊಂತು ಅಂತ ಹೇಳಿದ್ರೆ ಅದರದ್ದು ನಾರ್ಮಲ್ ಫಂಕ್ಷನ್ಸ್ ಗೆ ಅಫೆಕ್ಟ್ ಆಗುತ್ತೆ. ಅವಾಗ ಪದೇ ಪದೇ ವಾಂತಿ ಆಗೋದು, ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಊದ್ಕೊಳ್ಳೋದು, ಈ ತರ ಎಲ್ಲ ಲಕ್ಷಣಗಳು ಕಾಣ್ಬರ್ತವೆ. ಇದು ತುಂಬಾ ವರ್ಷಗಳು ಹರ್ನಿಯಗಳನ್ನ ಎಲ್ಲೂ ವೈದ್ಯರ ಹತ್ರ ತೋರಿಸ್ಕೊಳ್ದಲೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ದಲೆ, ಹಾಗೆ ನಿರ್ಲಕ್ಷ್ಯ ಮಾಡಿ ಹಾಗೆ ಬಿಟ್ಟಿರೋರಲ್ಲಿ ಕಾಣಿಸ್ಕೊಳ್ಳುವಂತ ಲಕ್ಷಣಗಳು. ಅದು ಬಿಟ್ರೆ ಸಾಮಾನ್ಯವಾಗಿ ಗಂಟು ಹಾಗೂ ನೋವು, ಇದೆರಡಷ್ಟೇ ಹರ್ನಿಯದ ಲಕ್ಷಣಗಳು.
1: ಏನು ಚಿಕಿತ್ಸೆಗಳಿದೆ ಸರ್ ಇದಕ್ಕೆ? ಅಂದ್ರೆ ಒಂದು ಗಂಟು ಹೊರಗ್ ಬಂದಿರುತ್ತೆ, ಅದನ್ನ ನೀವು ಶಸ್ತ್ರಚಿಕಿತ್ಸೆ ಮೂಲಕನೇ ಹೊರಗ್ ಹಾಕ್ಬೇಕಾ ಅಥವಾ ಹಾಗೇನು ಇದಕ್ಕೆ ಚಿಕಿತ್ಸೆ ಇದೆಯಾ?
0: ಹೌದು, ಇದಕ್ಕೆ ಯಾವುದೇ ರೀತಿಯಾದ ಮೆಡಿಸಿನ್ ಇಂದ ಟ್ರೀಟ್ ಮಾಡಕ್ ಆಗಲ್ಲ. ಅಂದ್ರೆ ಯಾವುದೇ ರೀತಿಯಾದ ಮಾತ್ರೆ ಆಗ್ಲಿ, ಯಾವುದೇ ರೀತಿಯಾದ ಇಂಜೆಕ್ಷನ್ ಆಗಿ, ಮಧುಮೇಹ ರೋಗ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಇದಕ್ಕೆಲ್ಲ ಮಾತ್ರೆ ಇಂಜೆಕ್ಷನ್ ಇಂದನೆ ಟ್ರೀಟ್ಮೆಂಟ್ ಕೊಡ್ಬೋದು ಅಥವಾ ನಿಯಂತ್ರಣದಲ್ಲಿ ಇಡ್ಬೋದು. ಆದ್ರೆ ಹರ್ನಿಯ ಬರೋದು ಮಸಲ್ ಅಂದ್ರೆ ಮಾಂಸಖಂಡದಲ್ಲಿ ಇರುವಂತ ಡಿಫೆಕ್ಟ್ ಆಗಿರೋದ್ರಿಂದ ಈ ಡಿಫೆಕ್ಟ್ ಅನ್ನ ಕ್ಲೋಸ್ ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಪದೇ ಪದೇ ಈ ತರ ಹರ್ನಿಯ ಗಂಟು ಹೊರಗೆ ಬರ್ತಾನೆ ಇರುತ್ತೆ. ಹಾಗಾಗಿ ಶಸ್ತ್ರಚಿಕಿತ್ಸೆ ಒಂದೇ ಇದಕ್ಕೆ ಟ್ರೀಟ್ಮೆಂಟ್, ಇದನ್ನ ಬಿಟ್ರೆ ಬೇರೆ ಮೆಡಿಸಿನ್ ಅಥವಾ ಮಾತ್ರೆ ಇಂಜೆಕ್ಷನ್ ಇಂದ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ.
1: ಈಗ ಆರಂಭಿಕ ಹಂತದಲ್ಲಿ ಗೊತ್ತಾಗದೇ ಇದ್ರೆ ಯಾವ್ಯಾವ್ದೋ ಕಾರಣದಿಂದ ಏನೋ ಇರಬಹುದು ಅಂತನೋ, ಅಥವಾ ನೀವು ಹೇಳಿದ್ರಿ ಅದು ಕೆಲವು ಸರ್ತಿ ಒಳಗ್ ಹೋಗುತ್ತೆ, ಕೆಲವು ಸರ್ತಿ ಹೊರಗ್ ಬರುತ್ತೆ, ಕೆಲವು ಸರ್ತಿ ನೋವು ಕಾಣಿಸ್ಕೋಬಹುದು, ಕಾಣಿಸ್ಕೊಳ್ಳೋದೇನೋ ಇರಬಹುದು, ಈ ಆರಂಭಿಕ ಹಂತದಲ್ಲಿ ಅದನ್ನ ಮುಂದೂಡಿ ಮುಂದೂಡಿ ಹಾಗೆ ಬಿಟ್ರೆ ಏನ್ ತೊಂದರೆ ಆಗ್ಬಹುದು?
0: ಹಾಗೆ ಬಿಟ್ರೆ ಈಗ ಕರಳು ಹೊಟ್ಟೆಯೊಳಗಿದ್ರಷ್ಟೇ ಮಾತ್ರ ಅದು ಅದರ ಕೆಲಸ ಮಾಡೋದು. ಆ ಹೊಟ್ಟೆಯೊಳಗೆ ಅದರದ ಆದಂತ ಅದಕ್ಕೆ ಬೇಕಾದಂತ ಒಂದು ವಾತಾವರಣ ಇರ್ತದೆ, ಅದಕ್ಕೆ ಬೇಕಾದಂತ ಒಂದು ಟೆಂಪರೇಚರ್ ಇರುತ್ತೆ. ದೇಹದಿಂದ ಹೊರಗೆ ಬಂದಾಗ ಏನಾಗುತ್ತೆ, ಅದು ಇನ್ನ ಸ್ವಲ್ಪ ಕೂಲರ್ ಎನ್ವೈರನ್ಮೆಂಟ್ ಹೋಗುತ್ತೆ, ಅವಾಗ ಅದರದ್ದು ಫಂಕ್ಷನಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದ್ರ ಫಂಕ್ಷನಿಂಗ್ ಕಮ್ಮಿ ಆಗ್ತಾ ಹೋದಂಗೆನೆ ಜೀರ್ಣ ಶಕ್ತಿ ಕಮ್ಮಿ ಆಗೋದು, ಇಲ್ಲ ಊಟ ಮಾಡಿದ್ದು ಮುಂದೆ ಹೋಗ್ದಲೇ ಇರೋದು, ಮತ್ತೆ ವಾಪಸ್ ವಾಂತಿ ರೂಪದಲ್ಲಿ ವಾಪಸ್ ಹೊರಗಡೆ ಬರೋದು, ಈ ತರ ಎಲ್ಲ ಆಗುತ್ತೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ, ಬಹಳಷ್ಟು ಕರಳು ಹೊರಗ್ ಬಂದಾಗ ಅದ್ರ ರಕ್ತ ಸಂಚಲನ ಕಮ್ಮಿ ಆಗ್ತಾ ಹೋಗುತ್ತೆ. ರಕ್ತ ಸಂಚಲನ ಕಮ್ಮಿ ಆದಾಗ ಅದರಲ್ಲಿ ಗ್ಯಾಂಗ್ರೀನ್ ಅಂತ ಚೇಂಜಸ್ ಕಾಣ್ತಾ ಹೋಗುತ್ತೆ. ಈಗ ಹೇಗೆ ಕಾಲಲ್ಲಿ ಗ್ಯಾಂಗ್ರೀನ್ ಇನ್ಫೆಕ್ಷನ್ ಆಗಿ ಆಗುತ್ತೆ, ಆ ತರ ಕರಳಲ್ಲೂ ಕೂಡ ರಕ್ತ ಸಂಚಲನ ಕಮ್ಮಿ ಆದ್ರೆ ಅದರದ್ದು ಗ್ಯಾಂಗ್ರೀನ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ದೇಹದಲ್ಲಿ ಎಲ್ಲೇ ಗ್ಯಾಂಗ್ರೀನ್ ಇದ್ರು ಕೂಡ ಅದು ಸತ್ವ ಇಲ್ದೇ ಇರೋದು ಅಥವಾ ಸತ್ತಿರುವಂತಹ ಟಿಶ್ಯೂ ತರ ಆಗಿರುತ್ತೆ, ಅದಕ್ಕೆ ಇನ್ಫೆಕ್ಷನ್ಸ್ ಸ್ಟಾರ್ಟ್ ಆಗ್ಬೋದು ಅಲ್ಲಿ. ಸೊ ಆ ಇನ್ಫೆಕ್ಷನ್ ಒಂದ್ಸತಿ ಒಂದ್ ಕರಳಿನ ಭಾಗದಲ್ಲಿ ಸ್ಟಾರ್ಟ್ ಆದ್ರೆ ಅದು ಬೇರೆ ಕರಡೆಗೆ ಹರಡೋದು, ಇಡೀ ಹೊಟ್ಟೆಲೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಹರಡೋದು, ಕೀವ್ ತುಂಬಿಕೊಳ್ಳೋದು, ಈ ತರ ಅಂತ ಕಾಂಪ್ಲಿಕೇಶನ್ಸ್ ಆಗ್ಬೋದು ಹರ್ನಿಯ ಗಂಟನ್ನ ನಿರ್ಲಕ್ಷಿಸಿದ್ರೆ.
1: ತುಂಬಾ ಜೀವಕ್ಕೆ ಅಪಾಯ ಆಗುವಂತ ಸ್ಥಿತಿನ ಹೇಗೆ ಸರಿ?
0: ಸಾಮಾನ್ಯವಾಗಿ
1: ಮಾಡಿಸ್ಕೋಬಹುದಾ, ಅವ್ರಿಗೆ ಅನುಕೂಲ ಆದಾಗ ಮಾಡಿಸ್ಕೋಬಹುದಾ, ಇಲ್ಲ ತಕ್ಷಣನೇ ಇದಕ್ಕೆ ಚಿಕಿತ್ಸೆ ತಗೋಬಹುದಾ ಹೇಗೆ?
0: ಓಕೆ, ಸಾಮಾನ್ಯವಾಗಿ ಇದು ಜೀವಕ್ಕೆ ಅಪಾಯ ಆಗುವಂತ ಪರಿಸ್ಥಿತಿ ಏನಲ್ಲ, ಬಹಳ ಕಡಿಮೆ ಈ ತರ ಪರಿಸ್ಥಿತಿಗಳಾಗೋದು. ನನಗೆ ನಾ ಏನ್ ಹೇಳಿದೆ, ರಕ್ತ ಸಂಚರಣ ಕಮ್ಮಿ ಆಗೋದು.

0: ಇಲ್ಲ ಅದು ಗ್ಯಾಂಗ್ರೀನ್ ಆಗೋದು, ಇನ್ಫೆಕ್ಷನ್ ಆಗೋದು, ಇದೆಲ್ಲ ಬಹಳ ಕಮ್ಮಿ. 100 ಅಥವಾ 1000 ಒಬ್ರಿಗಾಗುವಂತ ಪರಿಸ್ಥಿತಿ ಇದು. ಸಾಮಾನ್ಯವಾಗಿ ಇದನ್ನ ಅಪೆಂಡಿಕ್ಸ್ ಇನ್ಫೆಕ್ಷನ್ ಅಷ್ಟು ಎಮರ್ಜೆನ್ಸಿ ಅವಾಗಲೇ ಆಪರೇಷನ್ ಮಾಡಿಸ್ಬೇಕು ಅನ್ನೋ ಪರಿಸ್ಥಿತಿ ಅಲ್ಲ ಹರ್ನಿಯಾದ್ದು. ಸ್ವಲ್ಪ ಸಮಯ ತಗೊಂಡು ಸ್ವಲ್ಪ ಏನಾದ್ರೂ ವ್ಯವಸ್ಥೆಗಳು ಮಾಡ್ಬೇಕಂದ್ರೆ ಅದನ್ನ ಮಾಡಿಕೊಂಡು ಆಪರೇಷನ್ ಮಾಡಿಸ್ಬೋದು. ಆದ್ರೆ ಬಹಳಷ್ಟು ತಿಂಗಳ ಕಾಲ ಅಥವಾ ಬಹಳಷ್ಟು ವರ್ಷಗಳ ಕಾಲ ನಿರ್ಲಕ್ಷಿಸಿ ಟ್ರೀಟ್ಮೆಂಟ್ ಇಲ್ದಲೆ ಮ್ಯಾನೇಜ್ ಮಾಡಕ್ಕೆ ಆಗಲ್ಲ. ಅವಾಗ ನಾನು ಏನ್ ಹೇಳಿದೆ ಕಾಂಪ್ಲಿಕೇಶನ್ಸ್ ಅದೆಲ್ಲ ಕಾಣಿಸ್ಕೊಳ್ಳಕ್ಕೆ ಶುರು ಆಗುತ್ತೆ. ಇದೇ ದಿನ ಇವತ್ತೇ ಅಥವಾ ನಾಳೆನೆ ಆಪರೇಷನ್ ಮಾಡಿಸ್ಕೋಬೇಕು ಅನ್ನೋ ತರದ್ದು ಅಲ್ಲ, ಬಟ್ ಅದನ್ನ ಹಾಗೇನೆ ಸುಮಾರು ತಿಂಗಳುಗಳಷ್ಟು ವರ್ಷಗಳಷ್ಟು ಕಾಲ ಬಿಡಕ್ಕೂ ಆಗೋದಿಲ್ಲ ಹರ್ನಿಯಾ ಗಂಟನ್ನು.
1: ಆದ್ರೆ ಇದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳಬೇಕು.
0: ಹೌದು,
1: ಈಗ ಜಾಲತಾಣಗಳು ಮತ್ತೆ ಫೋನ್ ಎಲ್ಲ ಕೈಯಲ್ಲೇ ಇರೋದ್ರಿಂದ ಇದಕ್ಕೆ ಇದನ್ನ ಕುಡಿದ್ರೆ ಕಡಿಮೆ ಆಗುತ್ತೆ, ಇದನ್ನ ತಿಂದ್ರೆ ಕಡಿಮೆ ಆಗುತ್ತೆ, ಈ ತರ ಎಕ್ಸರ್ಸೈಸ್ ಮಾಡಿದ್ರೆ ಕಡಿಮೆ ಆಗುತ್ತೆ, ಆ ತರದ್ದು 100 ವಿಡಿಯೋಗಳನ್ನ ನಾವು ಕಾಣ್ತೀವಿ ಸರ್. ಒಬ್ಬ ತಜ್ಞ ವೈದ್ಯರಾಗಿ ತಾವೇನ್ ಹೇಳ್ತೀರಾ ಈ ತರದಕ್ಕೆ, ಅಂದ್ರೆ ಸ್ವಂತ ಔಷಧಿ ಮಾಡ್ಕೊಳ್ಳೋದು ಎಷ್ಟು ಸರಿ ಅಂತ?
0: ಕೆಲವೊಂದು ರೋಗಗಳಿಗೆ ಕೆಲವೊಂದು ಮನೆಮದ್ದುಗಳು ಸರಿಯಾಗಿರ್ತವೆ, ಬಟ್ ಎಲ್ಲದಕ್ಕೂ ಹಾಗೆ ಮನೆಮದ್ದುಗಳು ಕೆಲಸ ಮಾಡೋದಿಲ್ಲ. ಅದರಲ್ಲಿ ಹರ್ನಿಯಾ ಗಂಟು ಕೂಡ ಒಂದು. ನಾನಾಗ್ಲೇ ಹೇಳ್ದಂಗೆ ಯಾವುದೇ ರೀತಿಯಾದ ಮಾತ್ರೆ, ಯಾವುದೇ ರೀತಿಯಾದ ಇಂಜೆಕ್ಷನ್, ಯಾವುದೇ ರೀತಿಯಾದ ಎಕ್ಸಸೈಸ್, ಆಹಾರ ಪದ್ಧತಿ ಬದಲಿಸೋದಿಂದಾಗ್ಲಿ, ಜೀವನ ಶೈಲಿ ಬದಲಿಸೋದಿಂದಾಗ್ಲಿ, ಈ ತರದ್ರಿಂದ ಹರ್ನಿಯಾ ಒಬ್ರಿಗೆ ಬಂದಿದೆ ಅಂದ್ರೆ ಅದನ್ನ ಹೋಗ್ಲಾಕ್ಸಿಕ್ ಆಗಲ್ಲ. ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಅದಕ್ಕೆ ಶಸ್ತ್ರಚಿಕಿತ್ಸೆಯೇ ಬೇಕು, ಅದಕ್ಕೆ ಆಪರೇಷನ್ ಮಾಡ್ಲೇಬೇಕಾಗತ್ತೆ. ಈ ತರ ಆಹಾರ ಪದ್ಧತಿ ಬದಲಿಸೋದು, ಜೀವನ ಶೈಲಿ ಬದಲಿಸೋದು, ಇದರಿಂದ ಹರ್ನಿಯಾ ಕಮ್ಮಿ ಆಗತ್ತೆ ಅನ್ನೋದು ನನಗೆ ತಿಳಿದ ಮಟ್ಟಿಗೆ ತಪ್ಪು ಮಾಹಿತಿಗಳಾಗಿರ್ತವೆ
1: ಸರ್. ಕೆಲವು ಕೇಸ್ಗಳನ್ನ ನಾನೆಲ್ಲ ಓದಿದ್ದೆ, ಆರ್ಟಿಕಲ್ ಓದಿದ್ದೆ. ಈ ಚಿಕ್ಕ ಮಕ್ಕಳಲ್ಲಿ ಬರುತ್ತಲ್ಲ ಸರ್, ಅದು ಅತಿಯಾದ ಕೊಬ್ಬಿನಿಂದ ಬರುತ್ತೆ ಅಥವಾ ಅತಿಯಾದ ತೂಕ ಹೊಂದಿರೋರಿಗೆ ಬರುತ್ತೆ ಅಂತ ಹೇಳ್ತಾರೆ, ಅದ್ ನಿಜಾನ?
0: ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಬರೋದು, ನಾನಾಗ್ಲೇ ಹೇಳ್ದಂಗೆ ಅದು ಕಂಜನೈಟಲ್ ಹರ್ನಿಯಾ ಅಂತ ಹೇಳಿ. ಬೆಳವಣಿಗೆಯ ಟೈಮಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ಸ್ ಇರ್ತವೆ, ಈಗ ಒಂದಕ್ಕೊಂದು ಕಮ್ಯುನಿಕೇಶನ್ಸ್ ಇರ್ತವೆ, ಅದು ಮಗು ಹುಟ್ಟಿದ ಕೂಡಲೇ ಕ್ಲೋಸ್ ಆಗ್ಬೇಕು. ಅದು ಕ್ಲೋಸ್ ಆಗದೆ ಇರೋದ್ರಿಂದ ಕೆಲವು ಸತಿ ಹರ್ನಿಯಾ ಗಂಟುಗಳು ಕಾಣಿಸ್ಕೋತವೆ.
1: ಎಷ್ಟು ವಯಸ್ಸಿನವ್ರಿಗೆ ಅದು?
0: ಅದು ಚಿಕ್ಕ ಮಕ್ಕಳಿಂದ 1 ಪಾಪುನಲ್ಲೂ ಹರ್ನಿಯಾ ಗಂಟು ಕಾಣಿಸ್ಕೋಬಹುದು, ಬಟ್ ಅದಕ್ಕೆ ಶಸ್ತ್ರಚಿಕಿತ್ಸೆ ಎಲ್ಲ ಬೇಕಾಗೋದಿಲ್ಲ. ಅದು 2 ಬೆಳವಣಿಗೆ ತನಕ ವೆಯ್ಟ್ ಮಾಡಿ ನೋಡಬಹುದು. ಅದು ಕ್ಲೋಸ್ ಆಗಕ್ಕೆ ನಾವು ಟೈಮ್ ಕೊಡಬೇಕಾಗತ್ತೆ. 2 ತನಕನು ಸಾಮಾನ್ಯವಾಗಿ ಕ್ಲೋಸ್ ಆಗುತ್ತೆ, ಸುಮಾರು 99% ಜನರಲ್ಲಿ ಅದು ಕ್ಲೋಸ್ ಆಗುತ್ತೆ. 2 ನಂತರನೂ ಅದು ಕ್ಲೋಸ್ ಆಗಲಿಲ್ಲ ಅಂತ ಹೇಳಿದ್ರೆ ಅವಾಗ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಯಾಕಂದ್ರೆ 2 ತನಕ ಕ್ಲೋಸ್ ಆಗಲಿಲ್ಲ ಅಂದ್ರೆ ಅದರ ನಂತರನೂ ಕ್ಲೋಸ್ ಆಗೋ ಪ್ರಾಬಬಿಲಿಟಿ ತುಂಬಾ ಕಮ್ಮಿ ಇರುತ್ತೆ, ಅವಾಗ ಶಸ್ತ್ರಚಿಕಿತ್ಸೆ ಬೇಕಾಗತ್ತೆ. ಹಾಗಾಗಿ ಸಣ್ಣ, ಅತಿ ಸಣ್ಣ ವಯಸ್ಸಿನಲ್ಲಿ 2 1 ಅಂತ ಮಗುವಿನಲ್ಲಿ ಈ ತರ ಏನಾದ್ರೂ ಗಂಟು, ಹರ್ನಿಯಾ ಗಂಟು ಏನಾದ್ರು ಕಾಣಿಸ್ಕೊಂಡ್ರೆ ಅದಕ್ಕೆ ನಾವು ಸ್ವಲ್ಪ ವೆಯ್ಟ್ ಮಾಡಿ ನೋಡಬಹುದು.
1: ನೀವು ಹೇಳಿದ್ರಿ ಇದಕ್ಕೆ ಯಾವುದೇ ಮಾತ್ರೆ ಅಥವಾ ಇಂಜೆಕ್ಷನ್ ಇಂದ ಹರ್ನಿಯಾನ ಕಡಿಮೆ ಮಾಡಕ್ ಆಗೋದಿಲ್ಲ, ಅದಕ್ಕೆ ಶಸ್ತ್ರಚಿಕಿತ್ಸೆನ ಮಾಡಿಸ್ಲೇಬೇಕು. ಶಸ್ತ್ರಚಿಕಿತ್ಸೆ ಬಹಳ ಸುಲಭದ, ತುಂಬಾ ದೊಡ್ಡ ಶಸ್ತ್ರಚಿಕಿತ್ಸೆನ ತುಂಬಾ ಜಾಗರೂಕರಾಗಿರ್ಬೇಕಾ, ಹೇಗೆ?
0: ಇಲ್ಲ, ಇದು ಆ ತರವಾದ ಯಾವುದೇ ಮೇಜರ್ ಆಪರೇಷನ್ ಅಂತ ಹೇಳ್ತಾರಲ್ಲ ಆ ತರದೇನಲ್ಲ ಇದು. ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ನಡೆಯುವಂತ ಶಸ್ತ್ರಚಿಕಿತ್ಸೆ. ಈಗ ನಾವು ಸರ್ಜರಿ ಟ್ರೈನಿಂಗ್ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಏನ್ ಮಾಡ್ತೀವಿ, ಅದರಲ್ಲಿ ಸಾಮಾನ್ಯವಾಗಿ ನಮ್ಗೆ ನಾವು ಮೊದಲು ಕಲಿಯೋ ಆಪರೇಷನ್ ಹರ್ನಿಯಾ ಮತ್ತು ಅಪೆಂಡಿಕ್ಸ್ ಅಷ್ಟು ಸಾಮಾನ್ಯವಾಗಿ ಮಾಡುವಂತದ್ದು, ಮತ್ತೆ ಸ್ವಲ್ಪ ಸಣ್ಣ ಆಪರೇಷನ್, ಮೈನರ್ ಪ್ರೊಸೀಜರ್ ಅಂತ ಏನ್ ಹೇಳ್ತೀವಿ ಅಂತ ಪ್ರೊಸೀಜರ್. ಈಗ ನಾನು ಕಾಂಪ್ಲಿಕೇಶನ್ಸ್ ಅಂತ ಏನ್ ಹೇಳಿದೆ, ಗ್ಯಾಂಗ್ರೀನ್ ಆಗಿರೋದಾಗ್ಲಿ ಅಥವಾ ರಕ್ತ ಸಂಚಲನ ಕಮ್ಮಿ ಆಗಿರೋದಾಗ್ಲಿ, ಅದೆಲ್ಲ ಸ್ವಲ್ಪ ಮೇಜರ್ ಆಪರೇಷನ್ ಆಗಬಹುದು, ಬಟ್ ಸಾಮಾನ್ಯವಾಗಿ 99% ಭಾಗ ಎಲ್ಲ ಮೈನರ್ ಪ್ರೊಸೀಜರ್ಸ್ ಆಗಿನ ಆಗುವಂತ ಶಸ್ತ್ರಚಿಕಿತ್ಸೆ ಹರ್ನಿಯಾದ್ದು.
1: ಶಸ್ತ್ರಚಿಕಿತ್ಸೆಯ ನಂತರ ಮತ್ತೆ ಬರೋ ಸಂದರ್ಭಗಳಿರುತ್ತೆ?
0: ಹೌದು, ಇದು ಬರೋ ಸಾಧ್ಯತೆ ಇರುತ್ತೆ, ಆದ್ರೆ ಅತಿ ಕಡಿಮೆ, ಅಂದ್ರೆ less than 1% ಅಂತ ನಮ್ದು ಎಲ್ಲ ಎಷ್ಟೊಂದು ಸ್ಟಡೀಸ್ ಅಲ್ಲಿ ಪ್ರೂವ್ ಆಗಿದೆ. ಈ ಶಸ್ತ್ರಚಿಕಿತ್ಸೆಯಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ನಾ ಆಗ್ಲೇ ಹೇಳ್ದಂಗೆ ಹೊರಗಡೆ ಏನ್ ಗಂಟಾಗಿ ಕಾಣಿಸ್ಕೊಂಡಿರುತ್ತೆ ಕರಳು, ಅದನ್ನ ವಾಪಸ್ ಒಳಗೆ ಹೊಟ್ಟೆ ಒಳಗಡೆ ಮತ್ತೆ ಪ್ಲೇಸ್ ಮಾಡಿ ಅಲ್ಲಿ ಡಿಫೆಕ್ಟ್ ಏನಿರುತ್ತೆ ಅದನ್ನ ಕ್ಲೋಸ್ ಮಾಡ್ತೀವಿ, ಅದನ್ನ ಸೂಚರ್ಸ್ ಅಂದ್ರೆ ಹೊಲಿಗೆಯಿಂದ ಕ್ಲೋಸ್ ಮಾಡ್ತೀವಿ. ಬರೀ ಅದ್ ಮಾಡೋದಷ್ಟೇ ಅಲ್ದಲೆ ಅದ್ರ ಮೇಲ್ಗಡೆ ಒಂದು ಮೆಶ್, ಅಂದ್ರೆ ಈಗ ಸೊಳ್ಳೆ ಪರದೆ ಯಾವ ತರ ಇರುತ್ತೆ ಆ ತರದ್ದೇ ಒಂದು ಮೆಡಿಕಲ್ ಮೆಶ್ ಸಿಗುತ್ತೆ, ಅದನ್ನ ಅದ್ರ ಮೇಲೆ ಪ್ಲೇಸ್ ಮಾಡ್ತೀವಿ. ಇದು ಏನಕ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಕಸ್ಮಾತ್ ಆಗಿ ನಾವು ಹಾಕಿರೋ ಹೊಲಿಗೆ ಏನಾದ್ರೂ ಲೂಸ್ ಆಯ್ತು, ಇಲ್ಲ ಬಿಟ್ಕೊಂಡೋಯ್ತು, ಇಲ್ಲ ಮತ್ತಷ್ಟು ಬಲಹೀನತೆ ಆಯ್ತು, ಮಸಲ್ಸ್ ಇನ್ನ ವೀಕ್ ಆಯ್ತು ಅಂತ ಹೇಳಿದ್ರು, ಈ ಮೆಶ್ ಅದನ್ನ ಕವರ್ ಮಾಡುತ್ತೆ, ಅದಕ್ಕೆ ಸ್ವಲ್ಪ ಶಕ್ತಿ ಕೊಡುತ್ತೆ, ಸ್ಟ್ರೆಂಥನ್ ಮಾಡುತ್ತೆ ಆ ಮಸಲ್ ಬೆಡ್ ಅನ್ನ. ಸೊ ಇಷ್ಟು, ಇದು 2 ಸ್ಟ್ರೆಂಥನಿಂಗ್ ಮಾಡ್ದಂಗಾಯ್ತು. ಒಂದು ಆ ಡಿಫೆಕ್ಟ್ ನ ಕ್ಲೋಸ್ ಮಾಡಿದ್ದು ಆಯ್ತು, ಅದ್ರ ಮೇಲ್ಗಡೆ ರೀಇನ್ಫೋರ್ಸ್ಮೆಂಟ್ ಮಾಡಿದ್ದು ಆಯ್ತು, ಮೆಶ್ ಮುಖಾಂತರ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಂಗಾಯ್ತು. ಸೊ ಹೀಗಾಗಿ ಮತ್ತೆ ಹರ್ನಿಯಾ ಬರುವಂತ ಪ್ರಾಬಬಿಲಿಟಿ less than 1% ಇರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಹೌದು.
1: ಶಸ್ತ್ರಚಿಕಿತ್ಸೆಯ ನಂತರ ಅವರ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ ಹೇಗಿರ್ಬೇಕು ಸರ್? ಇದಕ್ಕೆ ಮತ್ತೆ ಆಹಾರ ಪದ್ಧತಿಗೆ ಏನಾದ್ರೂ ಸಂಬಂಧ ಇದೆಯಾ ಹರ್ನಿಯಾ?
0: ಹೌದು, ಖಂಡಿತ ಇದೆ. ಈ ಹರ್ನಿಯಾ ಬರೋದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ಹೊಟ್ಟೆಯೊಳಗಡೆ ಯಾವಾಗ ಪ್ರೆಷರ್, ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ, ಅದು 1-2 ದಿನಗಳಷ್ಟಲ್ಲ ಸುಮಾರು ತಿಂಗಳುಗಳಷ್ಟು

0: ಅಲ್ಲ ವರ್ಷಗಳಷ್ಟು ಕಾಲ ಪ್ರೆಷರ್ ಜಾಸ್ತಿ ಆದಷ್ಟು ಹರ್ನಿಯಾ ಬೆಳವಣಿಗೆ ಜಾಸ್ತಿ ಆಗುತ್ತೆ.
1: ಪ್ರೆಷರ್ ಯಾಕೆ ಜಾಸ್ತಿ ಆಗುತ್ತೆ?
0: ಈಗ ಯಾರಾದರೂ ಅಸ್ತಮ ಪೇಷಂಟ್ ಇರ್ತಾರೆ ಅಂತ ಅನ್ಕೊಳ್ಳಿ, ಈಗ ಮನುಷ್ಯ ಯಾವಾಗಲಾದ್ರೂ ಕೆಮ್ಮದಾಗ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಈಗ ಅಸ್ತಮ ಪೇಷಂಟ್ ಇದ್ದಾರೆ ಅಂದ್ರೆ ಅವರಿಗೆ ಉಸಿರಾಟದ ತೊಂದರೆ ಇದ್ದೇ ಇರುತ್ತೆ ಮುಂಚೆ. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಕ್ಷಯ ರೋಗ, ಅವರಲ್ಲಿ ಟ್ರೀಟ್ಮೆಂಟ್ 6 ತಿಂಗಳ ಕಾಲ ಹೋಗುತ್ತೆ, ಅದರಲ್ಲೂ ಯಾವ್ದಾದ್ರೂ ಒಂದು ರೆಸಿಸ್ಟೆನ್ಸ್ ಬಂದ್ರೆ 9 ತಿಂಗಳು 1 ವರ್ಷ ತನಕ ಎಲ್ಲ ಹೋಗುತ್ತೆ. ಸೊ ಇಷ್ಟು ದೀರ್ಘ ಕಾಲದಲ್ಲಿ ಅವರು ಕೆಮ್ಮದಾಗೆಲ್ಲ ಹೊಟ್ಟೆ ಒಳಗಡೆ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ, ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದರಿಂದ ಎಲ್ಲಿ ವೀಕ್ ಇರುತ್ತೋ ಮಸಲ್ ಅಲ್ಲಿ ಡಿಫೆಕ್ಟ್ ಆಗಿ ಅಲ್ಲಿಂದ ಹರ್ನಿಯಾ ಗಂಟು ಬರೋ ಸಾಧ್ಯತೆ ಇರುತ್ತೆ. ಹಾಗೆಯೇ ದೀರ್ಘಕಾಲದ ಮಲಬದ್ಧತೆ, ಯಾವಾಗ ತುಂಬಾ ಪ್ರೆಷರ್ ಹಾಕಿ ಅವ್ರ ಅದನ್ನ ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತಿರ್ತಾರೆ ಅವಾಗ ಹೊಟ್ಟೆ ಒಳಗಡೆನೂ ಒತ್ತಡ ಜಾಸ್ತಿ ಆಗ್ತಿರುತ್ತೆ. ಇಲ್ಲ ಗಂಡಸರಲ್ಲಿ ವಯಸ್ಸಾದಂತೆ ಪ್ರಾಸ್ಟೇಟ್ ಅಂತ ಒಂದು ಗ್ರಂಥ ಇರುತ್ತೆ, ಅದು ವಯಸ್ಸಾಗ್ತಾ ಆಗ್ತಾ ಕೆಲವರಲ್ಲಿ ದಪ್ಪ ಆಗುತ್ತೆ. ದಪ್ಪ ಆದಾಗ ಅವರು ಮೂತ್ರ ವಿಸರ್ಜನೆ ಮಾಡೋ ಟೈಮಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿ ಮಾಡಬೇಕಾಗುತ್ತೆ, ಅಲ್ಲಿ ಸ್ವಲ್ಪ ಬ್ಲಾಕೇಜ್ ತರ ಮಾಡ್ತಿರುತ್ತೆ ಅದು. ಸೊ ಈಗ ದೀರ್ಘಕಾಲದಲ್ಲಿ ಮಲಬದ್ಧತೆ ಇದ್ದವರು ಅಥವಾ ಪ್ರಾಸ್ಟೇಟ್ ಗಂಟಿದ್ದವರು ಜಾಸ್ತಿ ಪ್ರೆಷರ್ ಹಾಕಿ ಕ್ಲಿಯರ್ ಮಾಡೋ ಟೈಮಲ್ಲಿ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗಿ ಆ ತರ ಹರ್ನಿಯಾಗಿ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಹಾರ ಪದ್ಧತಿಯಲ್ಲಿ ಏನ್ ಬದಲಾವಣೆ ಮಾಡ್ಬೇಕಂತ ಹೇಳಿದ್ರೆ, ಈ ಮಲಬದ್ಧತೆಯನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕಾಗಿ ಹೈಡ್ರೇಟ್ ಆಗಿರ್ಬೇಕು ಪೇಷಂಟ್, ಯಾವಾಗ ದಿನದಲ್ಲಿ 1-3 ಲೀಟರ್ ಅಷ್ಟು ನೀರು ಕುಡಿಬೇಕು. ಸ್ವಲ್ಪ ಹೈ ಫೈಬರ್ ಡಯಟ್ ಅಂತ ಹೇಳ್ತೀವಿ ನಾವು ಯೂಶಲಿ, ಅಂದ್ರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುವಂತಹ ಆಹಾರವನ್ನ ಸೇವಿಸಬೇಕು. ಸೌತೆಕಾಯಿ ಆಗಿರ್ಬೋದು, ಕ್ಯಾರೆಟ್, ಬೀನ್ಸ್, ತರಕಾರಿ ಇಂಥದನ್ನ ಸೇವಿಸಬೇಕು. ಫೈಬರ್ ಕಂಟೆಂಟ್ ಲೋ ಇರೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ನಾನ್ ವೆಜ್ ಐಟಮ್ಸ್, ರೆಡ್ ಮೀಟ್ ಅಥವಾ ವೈಟ್ ಮೀಟ್, ಮೈದಾ ಐಟಮ್ಸ್, ಎಣ್ಣೆಲಿ ಕರೆದಿರೋಂತ ಪದಾರ್ಥ ಇಂಥದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಆಹಾರ ಪದ್ಧತಿಗೂ ಹರ್ನಿಯಾಗೂ ಇರೋ ಕನೆಕ್ಷನ್ ಅಂತ ಹೇಳಿದ್ರೆ, ಯೂಶಲಿ ಈ ತರ ಹೊಟ್ಟೆ ಒಳಗಿನ ಒತ್ತಡ ಕಮ್ಮಿ ಆಗ್ಲಿಕ್ಕೆ ಮಾಡುವಂತ ಚೇಂಜಸ್.
1: ಗ್ಯಾಸ್ಟ್ರೈಟಿಸ್ ಇದ್ದವ್ರಿಗೆ ಹರ್ನಿಯಾ ಆಗತ್ ಸಂಭವ ಹೆಚ್ಚ?
0: ಇಲ್ಲ, ಗ್ಯಾಸ್ಟ್ರೈಟಿಸ್ ಅನ್ನೋದು ಅದು ಹೊಟ್ಟೆಯೊಳಗಿನ ಆಸಿಡ್ ಉತ್ಪಾದನೆ ಜಾಸ್ತಿ ಆಗಿ ಆಗುವಂಥದ್ದು, ಅದರಿಂದ ಹೊಟ್ಟೆಯೊಳಗಡೆ ಒತ್ತಡ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಲ್ಲ. ಹಾಗಾಗಿ ಆಸಿಡ್ ಜಾಸ್ತಿ ಆಗೋದ್ರಿಂದ ಹರ್ನಿಯಾ ಬರೋ ಸಾಧ್ಯತೆಗಳು ಆಗೋದಿಲ್ಲ, ತುಂಬಾ ಕಡಿಮೆ.
1: ಹೊಟ್ಟೆ ಮೇಲೆ ಒತ್ತಡವನ್ನ ಕಡಿಮೆ ಮಾಡಿ.
0: ಈಗ ಕೆಲವರು ಕೆಲಸದಲ್ಲಿ ತುಂಬಾ ಭಾರವಾದ ವಸ್ತುಗಳನ್ನ ರೆಗ್ಯುಲರ್ಲಿ ಎತ್ತಿಡುವಂತ ಕೆಲಸಗಳಾಗಿರ್ಬೋದು, ಇಲ್ಲ ಹೊರುವಂತ ಕೆಲಸಗಳಾಗಿರ್ಬೋದು, ಇಂಥದ್ ಮಾಡ್ತಾನೆ ಇರಬೇಕಾಗತ್ತೆ. ಈ ಸಮಯದಲ್ಲೂ ಅವ್ರಿಗೆ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದರಿಂದನೂ ಕೂಡ ಹರ್ನಿಯಾಗಳು ಬರಬಹುದು. ನಾವು ಯೂಶಲಿ ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಆದ್ಮೇಲೆ ಪೇಷಂಟ್ಸ್ ಗೆ ಜನರಲ್ ಅಡ್ವೈಸ್ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ, 1-3 ತಿಂಗಳ ಕಾಲ ಈ ತರದ್ದೇನು ಮಾಡಬೇಡಿ. ಜಾಸ್ತಿ ಭಾರ ಎತ್ತೋದಾಗ್ಲಿ, ಎತ್ತೋತ್ತ ಕೆಲಸ ಆಗ್ಲಿ, ಅಥವಾ ಫುಡ್ ಡಯಟ್ ಹ್ಯಾಬಿಟ್ಸ್ ನಾನು ಈಗ ಇಲ್ಲಿ ತನಕ ಏನ್ ಹೇಳಿದೆ ಇದನ್ನ ಫಾಲೋ ಮಾಡೋದಾಗ್ಲಿ, ಈ ತರದನ್ನ ಜನರಲ್ ಅಡ್ವೈಸ್ ಕೊಡ್ತೀವಿ. ಯಾಕಂದ್ರೆ ಒಂದು ಗಾಯ ವಾಸಿಯಾಗೋದಕ್ಕೆ 3 ತಿಂಗಳ ಕಾಲ ಬೇಕು. ನಮಗೆ ಕಣ್ಣಿಗೆ ಕಾಣಿಸೋ ಹಂಗೆ ಅದು 1 ವಾರ 10 ದಿನದೊಳಗಡೆ ಮಾದಿರುತ್ತೆ, ಆದ್ರೆ ಅದು ಪೂರ್ತಿ ಮತ್ತೆ ನಾನು 70% ಅಷ್ಟು ಶಕ್ತಿ ಪಡಿಬೇಕು ಅಂತ ಹೇಳಿದ್ರೆ ಅದು 3 ತಿಂಗಳಷ್ಟು ಕಾಲ ಬೇಕಾಗತ್ತೆ. ಅಲ್ಲಿ ತನಕ ಈ ತರ ಪ್ರಿವೆಂಟಿವ್ ಮೆಷರ್ಸ್ ಏನೇನಿರುತ್ತೆ ಅದನ್ನ ಅಳವಡಿಸಿಕೊಂಡ್ರೆ ಆಪರೇಷನ್ ಆದ್ಮೇಲೆ ಹರ್ನಿಯಾ ಬರುವಂತ ಚಾನ್ಸಸ್ ತೀರಾ ಕಡಿಮೆ
1: ಇರುತ್ತೆ, ಮತ್ತೆ ಅದರಿಂದ ಆಗುವ ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ತಡಿಬಹುದು. ಸರ್, 3 ತಿಂಗಳು ಅವರು ರೆಸ್ಟ್ ಅಂತ ಹೇಳಲ್ಲ, ಅವರು ಜಾಗರೂಕರಾಗಿದ್ದು ಆಮೇಲೆ ಅವರು ದೈನಿಕ ಚಟುವಟಿಕೆಗಳೆಲ್ಲ
0: ಮಾಡಬಹುದು, ಅದರಲ್ಲೇನು ಸಮಸ್ಯೆ ಇಲ್ಲ. ಈಗ ಹಲವಾರು ಪೇಷಂಟ್ಸ್ ಈಗ ಆಪರೇಷನ್ ಮಾಡಿಸಿಕೊಂಡಿರೋರಲ್ಲಿ ಡೌಟ್ ಏನಿರುತ್ತೆ ಅಂದ್ರೆ, ನಾವು ಗಾಡಿಲಿ ಓಡಾಡಬಹುದಾ ಅಥವಾ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾ, ಯೋಗ ಮಾಡಬಹುದಾ, ಈ ತರದನ್ನೆಲ್ಲ ಮಾಡಬಹುದು. ನಾವು ಹೇಳ್ತಿರೋದು ತುಂಬಾ ಸ್ಟ್ರೆನ್ಯೂಸ್ ಆಕ್ಟಿವಿಟಿ, ತುಂಬಾ ಭಾರ ಹೇರುವಂತದ್ದು ಇಲ್ಲ ಅಂತ ಹೇಳಿದ್ರೆ ಒತ್ತಡ ಜಾಸ್ತಿ ಮಾಡುವಂತ ಕೆಲಸಗಳು ಇಂಥದನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಅಂತ ಹೇಳೋದಷ್ಟೇ. ಬೇರೆ ದೈನಂದಿನ ಕೆಲಸಗಳು, ಓಡಾಟಗಳು ಇದನ್ನೆಲ್ಲ ಮಾಡ್ತಾ ಇರಬಹುದು, ಅದರಲ್ಲೇನು ಸಮಸ್ಯೆ ಆಗೋದಿಲ್ಲ.
1: ಆ ತರದನ್ನು ಮಾಡಬಹುದು.
0: ಹೌದು,
1: ಒಟ್ಟು ಈ ಹರ್ನಿಯಾ ಅದೇ ನೀವು ಹೇಳಿದ ಹಾಗೆ ಒತ್ತಡ ಜಾಸ್ತಿ ಆದಾಗ ಮತ್ತೆ ಇನ್ನೊಂದು 3 ಕಾರಣಗಳನ್ನು ಹೇಳಿದ್ರಿ.
0: ಅದೇ, ಒಂದು ಆಪರೇಷನ್ ಮಾಡಿಸಿಕೊಂಡವರಲ್ಲಿ ಸ್ವಲ್ಪ ಹರ್ನಿಯಾ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಯಾವುದೇ ಆಪರೇಷನ್ ಮಾಡಿದಾಗ್ಲೂ ನಾವು ಮೆಶ್ ಹಾಕೋದಿಲ್ಲ, ಹರ್ನಿಯಾ ಆಪರೇಷನ್ ಮಾಡುವಾಗಷ್ಟೇ ಮೆಶ್ ಹಾಕೋದು. ಸೊ ಬೇರೆ ಆಪರೇಷನ್, ಹೊಟ್ಟೆ ಆಪರೇಷನ್ ಮಾಡಿದಾಗ ಬರೀ ಒಳಗಡೆ ಸೂಚರ್ಸ್ ಹಾಕಿ ಹೊಲಿಗೆ ಹಾಕಿರ್ತೀವಿ ಅಷ್ಟೇ, ರೀಇನ್ಫೋರ್ಸ್ಮೆಂಟ್ ಇರಲ್ಲ. ಸೊ ಅದು ಶಕ್ತಿ ಕಡಿಮೆ ಇರೋದ್ರಿಂದ ವಯಸ್ಸಾದಂತೆ ಅಲ್ಲಿ ವೀಕ್ನೆಸ್ ಜಾಸ್ತಿ ಆಗಿ ಅಲ್ಲಿಂದ ಹರ್ನಿಯಾ ಬರಬಹುದು. ಇನ್ನೊಂದು ಕಂಜನೈಟಲ್, ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರು ಏನಾದ್ರೂ ಆದ್ರೆ ಹರ್ನಿಯಾ. ಇದು ಮುಖ್ಯವಾದ 3 ಕಾರಣಗಳು, 3 ಕ್ಲಾಸಿಫಿಕೇಶನ್ಸ್ ಹರ್ನಿಯಾದಲ್ಲಿ. ಒಂದು ಬೆಳವಣಿಗೆಯದು, ಒಂದು ವಯಸ್ಸಾದಂತೆ ವೀಕ್ನೆಸ್ ಡೆವಲಪ್ ಆಗುವಂತದ್ದು, ಇನ್ನೊಂದು ಮುಂಚೆನೆ ಆಪರೇಷನ್ ಆಗಿರುವಂತ ಹೊಟ್ಟೆಯಲ್ಲಿ ವೀಕ್ನೆಸ್ ಕಾಣಿಸ್ಕೊಳ್ಳುವಂಥದ್ದು.
1: ಇದು ಹರ್ನಿಯಾನೆ ಅಂತ ಹೇಗೆ ತಜ್ಞ ವೈದ್ಯರು ಕಂಡುಹಿಡಿತೀರಾ? ಅಂದ್ರೆ ಬೇರೆ ರಕ್ತ ಪರೀಕ್ಷೆಗಳನ್ನು ಮಾಡಿಸ್ಬೇಕಾ ಅಥವಾ ಸ್ಕ್ಯಾನ್ಗಳು ಮಾಡಿಸ್ಬೇಕಾ, ಹೇಗೆ?
0: ಇದು ತುಂಬಾ ಸುಲಭವಾಗಿ ನಾವು ಗುರುತಿಸುವಂತ ರೋಗ. ಒಂದು, ನಾನು ಹೇಳಿದಾಗೆ ನಾವು ಪರೀಕ್ಷೆ ಮಾಡೋ ಟೈಮಲ್ಲೇನೆ ಯಾವುದೇ ಸ್ಕ್ಯಾನ್ ಇಲ್ದಲೆ, ಯಾವುದೇ ರಕ್ತ ಪರೀಕ್ಷೆ ಇಲ್ದಲೇನೆ ನಾವು ಗುರುತಿಸಬಹುದು ಇದು ಹರ್ನಿಯಾ ಗಂಟೆ ಅನ್ನೋದನ್ನ ಗುರುತಿಸಬಹುದು. ಆಗ್ಲೇ ಹೇಳ್ದಂಗೆ ಇಡೀ ದೇಹದಲ್ಲಿ ಇದು ಒಂದೇ ಗಂಟಿಗೆ ಇರುವಂತ ಗುಣ ಒಳಗ್ ಹೋಗೋದು, ಮತ್ತೆ ಯಾವಾಗ್ಲಾದ್ರೂ ಕೆಮ್ಮದ್ರೆ ಅಥವಾ ಏನಾದ್ರೂ ಒತ್ತಡ ಜಾಸ್ತಿ ಆದ್ರೆ ಹೊರಗೆ ಬರೋದು. ಹರ್ನಿಯಾ ಅನ್ನ ಗಂಟಿಗಷ್ಟೇ ಇರುವಂತ

0: ಲಕ್ಷಣ ಇದು. ಸೊ ಇದನ್ನ ನಾವೇನಾದ್ರೂ ಪರೀಕ್ಷೆ ಮಾಡ್ತಾ ಏನಾದ್ರೂ ಇದು ಇದೆ ಅಂತ ಗೊತ್ತಾದ್ರೆ ಅವಾಗ ಯಾವುದೇ ರೀತಿಯಾದ ಸ್ಕ್ಯಾನ್ ಬೇಕಾಗಲ್ಲ, ಯಾವುದೇ ರೀತಿಯಾದ ರಕ್ತ ಪರೀಕ್ಷೆಯಿಂದ ಅವಶ್ಯಕತೆನೂ ಬೇಕಾಗಲ್ಲ, ಹಾಗೇನೆ ಪರೀಕ್ಷೆ ಮಾಡಬಹುದು.
1: ಸರ್, ಇದೆಲ್ಲ ನಾನ್ ಕ್ಯಾನ್ಸರ್?
0: ಹೌದು, ಇದು ಕ್ಯಾನ್ಸರ್ಗೆ ಸಂಬಂಧಪಟ್ಟಿದೆ, ಯಾವುದು ಗಡ್ಡೆ ಅಲ್ಲ ಇದು, ಹರ್ನಿಯಾ ಅನ್ನೋದು. ಇದು ಸಾಮಾನ್ಯವಾಗಿರುವಂತ ಹೊಟ್ಟೆ ಒಳಗಡೆ ಇರುವಂತ ಗ್ರಂಥಗಳೇ ಹೊರಗೆ ಬರೋದನ್ನ ಹರ್ನಿಯಾ ಅಂತ ಕರಿತೀವಿ. ಯಾವುದೇ ರೀತಿಯಾದ ಕ್ಯಾನ್ಸರ್ಗೂ ಸಂಬಂಧವಿಲ್ಲ ಇದು ಹರ್ನಿಯಾ ಅನ್ನೋದು.
1: ಸರ್, ಈಗ ಶಸ್ತ್ರಚಿಕಿತ್ಸೆನೆ ಮಾಡಬೇಕು ಅಂತ ಹೇಳಿದ್ರಿ ಅಲ್ಲ,
0: ಹೌದು,
1: ಹೇಗೆ ಇದು ತುಂಬಾ ದೊಡ್ಡ?
0: ಇದು ಶಸ್ತ್ರಚಿಕಿತ್ಸೆಯಲ್ಲಿ ಇದಕ್ಕೆ ಎರಡು ತರ ಟ್ರೀಟ್ಮೆಂಟ್ ಇದೆ, ಒಂದು ಓಪನ್ ಸರ್ಜರೀಸ್ ಅಂತ ಹೇಳಿ, ಇನ್ನೊಂದು ಲ್ಯಾಪ್ರೋಸ್ಕೋಪಿಕ್ ಅಂತ ಹೇಳಿ. ಈಗ ಓಪನ್ ಸರ್ಜರೀಸ್ ಅಂದ್ರೆ ಸಹಜವಾಗಿ ಮೇಲ್ಗಡೆ ಸ್ವಲ್ಪ ಓಪನ್ ಮಾಡಿ ಹರ್ನಿಯಾ ಗಂಟನ್ನ ಒಳಗಾಕಿ ಕ್ಲೋಸ್ ಮಾಡಿ ಮೆಶ್ ಹಾಕುವಂತದ್ದು. ಇದು ಸ್ವಲ್ಪ ಹೊಲಿಗೆಗಳು ಜಾಸ್ತಿ ಬೀಳ್ತವೆ, ಗುರುತು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಮತ್ತೆ ಗಾಯ ದೊಡ್ಡದಿದ್ದಷ್ಟು ನೋವು ಜಾಸ್ತಿ ಇರುತ್ತೆ, ವಾಪಸ್ ವಾಸಿಯಾಗೋಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಹೀಗಾಗಿ ಓಪನ್ ಆಪರೇಷನ್ಸ್ ಇವಾಗ ಕಡಿಮೆ ಆಗ್ತಾ ಬರ್ತಿದ್ದಾವೆ ಹರ್ನಿಯಾಗೆ. ಎಷ್ಟೊಂದು ಜನ ಸಾಮಾನ್ಯವಾಗಿ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮಾಡಿಸ್ಕೊತಾ ಇದಾರೆ. ಲ್ಯಾಪ್ರೋಸ್ಕೋಪಿಕ್ ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಕ್ಯಾಮರಾ ಆಪರೇಷನ್ ಅಂತ ಏನ್ ಹೇಳ್ತಾರೆ, ಪಿನ್ ಹೋಲ್ ಸರ್ಜರೀಸ್. ಜಸ್ಟ್ ಒಂದು ಹೊಲಿಗೆ ಹಾಕುವಷ್ಟು ಜಾಗದಲ್ಲಿ ಕ್ಯಾಮರಾ ಒಳಗಡೆಯಿಂದ ನೋಡಿಕೊಂಡು ಅದು ಆಪರೇಷನ್ ಮಾಡುವಂತದ್ದು. ಇದರ ಅಡ್ವಾಂಟೇಜಸ್ ಏನಿರ್ತವೆ ಅಂತ ಹೇಳಿದ್ರೆ, ರಿಕವರಿ ತುಂಬಾ ಬೇಗ ಇರುತ್ತೆ. ಈಗ ಓಪನ್ ಆಪರೇಷನ್ ಮಾಡಿಸ್ಕೊಂಡವರು ಸ್ವಲ್ಪ ಒಂದು ವಾರ ಆದ್ರೂ ಕೂಡ ಸ್ವಲ್ಪ ನೋವು ಇರುತ್ತೆ ಓಡಾಡುವಾಗ, ಇಲ್ಲ ಅಂತ ಹೇಳಿದ್ರೆ ಹೊಲಿಗೆಗಳು ಒಂದು ವಾರ ಆದ್ಮೇಲೆ ತೆಗಿಯಕ್ಕೆ ಮತ್ತೆ ಹೋಗ್ಬೇಕು, ಈ ತರ ಎಲ್ಲ ತೊಂದರೆಗಳಿರ್ತವೆ. ಲ್ಯಾಪ್ರೋಸ್ಕೋಪಿಕ್ ಅಲ್ಲಿ ರಿಕವರಿ ತುಂಬಾ ಫಾಸ್ಟ್ ಆಗಿರುತ್ತೆ, ಅಂದ್ರೆ ಮಾರನೇ ದಿನಾನೇ ಪೇಷಂಟ್ ಎದ್ದು ಓಡಾಡಬಹುದು, ಊಟ ಅಥವಾ ಆಹಾರ ಸೇವನೆ ಎಲ್ಲ ಮಾಡಬಹುದು. ಹೀಗೆಲ್ಲ ಅಡ್ವಾಂಟೇಜಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಅಲ್ಲಿ ಇರುತ್ತೆ.
1: ಹೇಗೆ ಸರ್ ಇದು ತುಂಬಾ ಎಕ್ಸ್ಪೆನ್ಸಿವ್? ಹೇಗೆ ಆರ್ಥಿಕವಾಗಿ ಒಬ್ಬ ವ್ಯಕ್ತಿಗೆ ಹೊರೆ ಆಗುವಂತ ಶಸ್ತ್ರಚಿಕಿತ್ಸೆನ ಹೇಗೆ?
0: ನಾನು ಆಗ್ಲೇ ಹೇಳ್ದಂಗೆ ಇದು ಬಹಳ ಸಾಮಾನ್ಯವಾಗಿ ನಡೆಯುವಂತ ಶಸ್ತ್ರಚಿಕಿತ್ಸೆ. ನೀವು ಯಾವುದೇ ಹಾಸ್ಪಿಟಲ್, ಈಗ ಎಷ್ಟು ಯಾವುದೇ ತಾಲೂಕ್ ಹಾಸ್ಪಿಟಲ್ ಆಗಿರ್ಲಿ, ಯಾವುದೇ PHC ನಲ್ಲೂ ಕೂಡ ಈಗ ಹರ್ನಿಯಾ ಆಪರೇಷನ್ ಮಾಡೋರು ಬಹಳಷ್ಟು ಜನ ಇದಾರೆ. ಹೋಬಳಿ ಲೆವೆಲ್ ಅಲ್ಲೂ ಹರ್ನಿಯಾ ಆಪರೇಷನ್ಸ್ ಮಾಡುವಂತ ಸರ್ಜನ್ಸ್ ಇದಾರೆ ಈಗಲೂ ಕೂಡ. ಸೊ ಹೀಗಿರುವಾಗ ಇಷ್ಟು ಸಾಮಾನ್ಯವಾಗಿ ಇಷ್ಟು ಎಲ್ಲಾ ಕಡೆ ಆಗುವಂತ ಆಪರೇಷನ್ ಆಗಿರೋದ್ರಿಂದ ಇದು ಆರ್ಥಿಕವಾಗಿ ಅಷ್ಟು ಒತ್ತಡ ಬೀರೋದಿಲ್ಲ ರೋಗಿಯಾಗ್ಲಿ ಅಥವಾ ರೋಗಿಯ ಫ್ಯಾಮಿಲಿ ಕುಟುಂಬದವರಿಗಾಗ್ಲಿ, ಆರ್ಥಿಕವಾಗಿ ಅಷ್ಟು ಒತ್ತಡ ಬೀಳುವಂತ ಸರ್ಜರಿ ಅಲ್ಲ, ಶಸ್ತ್ರಚಿಕಿತ್ಸೆ ಅಲ್ಲ.
1: ಕಡಿಮೆ ಖರ್ಚಲ್ಲಿ ನೆಮ್ಮದಿ,
0: ಅತಿ ಕಡಿಮೆ ಖರ್ಚಲ್ಲಿ ಹರ್ನಿಯಾ ಆಪರೇಷನ್ ಗಳು ನಡೆಸಿಕೊಡ್ತಿದೀವಿ ನಾವಿಲ್ಲಿ.
1: ಮತ್ತೆ ಆಪರೇಷನ್ ಒಂದ್ ಸರ್ತಿ ಆದ್ಮೇಲೆ ಇದು ಬರೋ ಚಾನ್ಸಸ್ ಅಂತ ನೀವು ಹೇಳಿದ್ರೆ ಲೆಸ್ ದನ್ 1%,
0: ಅತಿ ಕಡಿಮೆ. ಆಪರೇಷನ್ ಕರೆಕ್ಟ್ ಆಗಿದೆ, ಪೇಷಂಟ್ ನಾವು ಹೇಳೋ ಮಾಹಿತಿಗಳನ್ನ ಅಡ್ವೈಸ್ ಗಳನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ದಾರೆ ಅಂತ ಹೇಳಿದ್ರೆ ವಾಪಸ್ ಅದೇ ಜಾಗದಲ್ಲಿ ಹರ್ನಿ ಆಗುವಂತ ಪರಿಸ್ಥಿತಿಗಳು ಬಹಳ ಕಡಿಮೆ. ಬೇರೆ ಜಾಗದಲ್ಲಿ ಆಗಬಹುದು, ಬಟ್ ಆಪರೇಷನ್ ಮಾಡಿಸ್ಕೊಂಡಿದ್ದ ಜಾಗದಲ್ಲಿ ಆಗುವಂತದ್ದು ಲೆಸ್ ದನ್ 1% ಇರ್ತದೆ.
1: ಸರ್, ಇದೇನು ವಂಶವಾಹಿ ಮೂಲಕ ಏನಾರು ಬರಬಹುದಾ? ಈಗ ತಂದೆಗೆ ಹರ್ನಿಯಾ ಇದ್ರೆ ಮಕ್ಕಳಿಗೂ ಹಾಗೆ
0: ಕೆಲವು ಅನುವಂಶಿಕವಾಗಿ ಬರುವಂತ ರೋಗಗಳು ಅಂದ್ರೆ ಕೊಲಾಜಿನ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಹೇಳ್ತೀವಿ. ಇದು ಅನುವಂಶಿಕವಾಗಿ ಬರುವಂತದ್ದು. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹುಟ್ಟಿನಿಂದಲೇ ದೇಹದ ಎಲ್ಲಾ ಭಾಗದಲ್ಲೂ ಮಾಂಸಗಳು ವೀಕ್ ಆಗಿರ್ತವೆ, ಇದರಿಂದ ಹರ್ನಿಯಗಳು ಬರಬಹುದು. ಆದರೆ ಇದು ಬಹಳ ರೇರ್. ಈ ಕೊಲಾಜಿನ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ರೋಗನೇ ತುಂಬಾ ರೇರ್ ಆಗಿ ಬರುವಂತದ್ದು, ಅದರಲ್ಲಿ ಮತ್ತೆ ಹರ್ನಿಯಾ ಕಾಣಿಸ್ಕೊಳ್ಳುವಂಥದ್ದು ಬಹಳ ರೇರ್. ಹಾಗಾಗಿ ಹರ್ನಿಯಾ ಅಂತದ್ದು ಅನುವಂಶಿಕವಾಗಿ ಬರುವಂತ ರೋಗ ಅಲ್ಲ ಜನರಲಿ ಸ್ಪೀಕಿಂಗ್. ಇದು ನಾನಾಗ್ಲೇ ಹೇಳ್ದಂಗೆ ಒತ್ತಡಗಳು ಜಾಸ್ತಿ ಆದಂಗೆ ಬರುವಂತ ರೋಗ, ಇದು ವಯಸ್ಸಾಗುವಂಗೆ ಒತ್ತಡಗಳು ಜಾಸ್ತಿ ಆದಂಗೆ ಬರುವಂತ ರೋಗ.
1: ಅಲ್ಲ ಸರ್, ಈಗ ನಮ್ಮ ಸಮಾಜದಲ್ಲಿ ಗಂಡು ಮಕ್ಕಳು ಗಟ್ಟಿ ಮುಟ್ಟಾಗಿರ್ತಾರೆ ದೈಹಿಕವಾಗಿ ಅಂತೆಲ್ಲ ಹೇಳ್ತೀವಲ್ಲ, ಆದರೆ ನೀವು ಹೇಳಿದ್ರಿ ಮಾಂಸಖಂಡಗಳ ದೌರ್ಬಲ್ಯದಿಂದ ಬರುವಂತದ್ದು ಇದು ಅಂತ.
0: ಹೌದು,
1: ಅದ್ ಯಾಕೆ ಗಂಡಸರಿಗೆ ಬರಬೇಕು ಹೆಚ್ಚಾಗಿ?
0: ನಾನು ಅವಾಗ್ಲೇ ಏನ್ ಹೇಳಿದೆ, ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರಾದ್ರೂ ಹರ್ನಿಯಾ ಬರಬಹುದು ಅಂತ. ಗಂಡಸರಲ್ಲಿ ಈ ತರ ಕಮ್ಯುನಿಕೇಶನ್ ಜಾಸ್ತಿ ಇರುತ್ತೆ ಹೆಂಗಸರಿಗಿನ್ನ. ಗಂಡಸರ ಬೆಳವಣಿಗೆಯಲ್ಲಿ ನಾವು ಟೆಸ್ಟಿಸ್ ಅಂತ ಏನ್ ಹೇಳ್ತೀವಿ, ಅದು ಮೊದಲು ಹೊಟ್ಟೆ ಒಳಗಡೆ ಇರುತ್ತೆ, ಅದು ಹುಟ್ಟೋ ಅಷ್ಟೊತ್ತಿಗೆ, ಮಗು ಹುಟ್ಟೋ ಅಷ್ಟೊತ್ತಿಗೆ ಅದು ಹೊರಗಡೆ ಬರೋದಕ್ಕೆ, ಹೊಟ್ಟೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಟ್ರ್ಯಾಕ್ಟ್ ಫಾರ್ಮ್ ಆಗಿರುತ್ತೆ, ಅದು ಹೆಂಗಸರಲ್ಲಿ ಆಗಿರೋದಿಲ್ಲ. ಸೊ ಈ ಟ್ರ್ಯಾಕ್ಟ್ ಕ್ಲೋಸ್ ಆಗದಲೇ ಇದ್ದಾಗ ಹರ್ನಿಯಾ ಗಂಟು ಅದೇ ಟ್ರ್ಯಾಕ್ಟ್ ಮುಖಾಂತರ ಬರುತ್ತೆ ಹೊರಗಡೆ. ಹಾಗಾಗಿ ಮುಂಚಿತವಾಗಿಯೇ ಈ ಟ್ರ್ಯಾಕ್ಟ್ ಗಂಡಸರಲ್ಲಷ್ಟೇ ಸೀಮಿತವಾಗಿ ಬರೋದ್ರಿಂದ ಗಂಡಸರಲ್ಲಿ ಹರ್ನಿಯಾ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಸಲ್ ವೀಕ್ನೆಸ್ ಇಂದ ಬರುವಂತ ಹರ್ನಿಯಾ, ಈಗ ಅದರ ಪ್ರಬಲತೆ ಕಮ್ಮಿ ಆಗಿ ಬರುವಂತ ಹರ್ನಿಯಾ, ಅದು ಗಂಡಸರ ಹೆಂಗಸರಲ್ಲಿ ಇಬ್ಬರಲ್ಲೂ, ಈಗ 60 ವರ್ಷದ ಮೇಲ್ಪಟ್ಟನವರಿಗೆ ಇಬ್ಬರಲ್ಲೂ ಬರಬಹುದು. ಆದ್ರೆ ಈ ಎಳೆ ವಯಸ್ಸಿನಲ್ಲಿ 30 ರೊಳಗೆ 25 ವರ್ಷದೊಳಗೆ 20 ವರ್ಷದೊಳಗಡೆ ರೋಗಿಗಳಲ್ಲಿ ಹರ್ನಿಯಾ ಬಂತಂತ ಹೇಳಿದ್ರೆ ಅದು ಗಂಡಸರಲ್ಲೇ ಜಾಸ್ತಿ ಬರುತ್ತೆ. ಅದಕ್ಕೆ ಮುಖ್ಯ ಕಾರಣ ಈ ಮುಂಚಿತವಾಗ್ಲೇ ಇರುವಂತ ಟ್ರ್ಯಾಕ್ಟ್, ಹೊಟ್ಟೆಯೊಳಗಿಂದ ಹೊರಗಡೆಗೆ ಬರುವಂತ ಟ್ರ್ಯಾಕ್ಟ್ ಅದು ಕ್ಲೋಸ್ ಆಗದೆ ಇರೋ ಕಾರಣ ಅದರಿಂದ ಅಲ್ಲಿಂದ ಕರಳುಗಳು ಕೂಡ ಹೊರಗಡೆ ಬಂದು ಹರ್ನಿಯಾ ಗಂಟಾಗಬಹುದು.
1: ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ಹರ್ನಿಯಾ ಅಂದ್ರೆ ಒಂದು ಏನೋ ಆತಂಕ ಇತ್ತು, ಅಂದ್ರೆ ಏನಿರಬಹುದು ಅದು, ಹೆಂಗೆ ಹೊರಗೆ ಬರುತ್ತೆ, ಕಾರಣಗಳು ಏನೇನೆಲ್ಲ ಇರಬಹುದು, ಮತ್ತೆ ಅದು ವಂಶವಾಹಿ ಮೂಲಕ ಎಲ್ಲರಿಗೂ ಬರುತ್ತಾ, ಮುಂದಿನ ಜನಾಂಗಕ್ಕೂ ಬರುತ್ತಾ, ಆ ತರದ್ದು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮ್ಗೆ.
0: ನನಗೂ

0: ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆಕಾಶವಾಣಿಗೆ ಧನ್ಯವಾದಗಳು.
1: ಇದುವರೆಗೂ ಅಂಡವಾಯು ಅಥವಾ ಹರ್ನಿಯ ಈ ಕುರಿತು ಡಾಕ್ಟರ್ ಸುಶ್ರುತರವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ.
2: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ PMKSY, ಪ್ರತಿ ಹನಿ ಹೆಚ್ಚು ಬೆಳೆ, ಪ್ರತಿ ಬೆಳೆಗೂ ನೀರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಾರಿಗೆ ಬಂದ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯು ದೇಶದಾದ್ಯಂತ ರೈತರ ಆದಾಯವನ್ನು ವೃದ್ಧಿಸುವ ಉಪಕ್ರಮವಾಗಿದೆ. ರೈತರು ಮಳೆಯ ಮೇಲೆ ಅವಲಂಬಿತರಾಗುವುದನ್ನು ತಪ್ಪಿಸುವುದು, ದೊರೆಯುವ ಕಡಿಮೆ ನೀರನ್ನೇ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗುತ್ತಿರುವ ಕಾರಣ ರೈತರು ಬೆಳೆ ಹಾನಿ ಎದುರಿಸ್ತಾ ಇದ್ದಾರೆ. ಹಳೆಯ ನೀರಾವರಿ ಪದ್ಧತಿಯಿಂದ ನೀರಿನ ವ್ಯರ್ಥಕ್ಕೆ ಕಾರಣ ಆಗ್ತಾ ಇದೆ. ಇದರಿಂದ ರೈತರು ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನು ಎದುರಿಸಬೇಕಾಗ್ತಾ ಇದೆ. ಮಳೆ ನೀರು ಕೊಯ್ಲು ಸಹಾಯದಿಂದ ರಕ್ಷಣಾತ್ಮಕ ನೀರಾವರಿಯನ್ನು ಉತ್ತೇಜಿಸುವುದು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಗುರಿಯಾಗಿದೆ. ಇದನ್ನು ಜಲಸಿಂಚನ್ ಮತ್ತು ಜಲಸಂಚಯನಂತಹ ಕಾರ್ಯಕ್ರಮಗಳ ಮೂಲಕ ಸಾಧಿಸಲಾಗ್ತಾ ಇದೆ. ರೈತರಿಗೆ ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಅಳವಡಿಸುವ ಮಹತ್ವದ ಯೋಜನೆ ಇದಾಗಿದೆ. ಅಂತರ್ಜಲದ ವ್ಯಾಪಕ ಬಳಕೆಯಿಂದಾಗಿ ನೀರಿನ ಮಟ್ಟ ನಿರಂತರವಾಗಿ ಕ್ಷೀಣಿಸ್ತಾ ಇದೆ. ಈ ಸಮಸ್ಯೆಯನ್ನು ಪರಿಹರಿಸಲು ದಕ್ಷ ನೀರಿನ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ತುಂತುರು ನೀರಾವರಿಯನ್ನು ಉತ್ತೇಜಿಸುವ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಯೋಜನೆ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ನೀರಿನ ಬಳಕೆಯ ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಹಲವಾರು ನೀರು ಉಳಿಸುವ ಉಪಕ್ರಮಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಹರ್ ಖೇತ್ ಕೋ ಪಾನಿ, ಪ್ರತಿ ಬೆಳೆಗೆ ನೀರು ಎಂಬ ಧ್ಯೇಯ ವಾಕ್ಯವನ್ನು ಹೊಂದಿದೆ. ಜುಲೈ 1, 2015 ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ನೀರಿನ ವಿವೇಚನಾಯುಕ್ತ ಮತ್ತು ಪರಿಣಾಮಕಾರಿ ಬಳಕೆಗೆ ಒತ್ತು ನೀಡುವ ಸಲುವಾಗಿ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳ ಸ್ಥಾಪನೆಗೆ ಈ ಯೋಜನೆಯಡಿ ಗರಿಷ್ಠ ಶೇಕಡ 90% ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು 2003-2004 ಅನುಷ್ಠಾನಗೊಳಿಸಲಾಯಿತು. ಈ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದ ಅಡಿ ವಿತರಿಸಲಾಗ್ತಾ ಇದೆ. 2005-2006 ಕೇಂದ್ರ ಸರ್ಕಾರ ಕೂಡ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಕ್ಕೆ ಸಹಾಯಧನವನ್ನು ಒದಗಿಸ್ತಾ ಇದೆ. 2015-2016 ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಘಟಕದಡಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಯೋಜನೆಯ ಪ್ರಯೋಜನ ಏನು ಅನ್ನೋದನ್ನ ನೋಡೋಣ. ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳ ಅಳವಡಿಕೆಗೆ ರೈತರಿಗೆ ಹಣಕಾಸಿನ ನೆರವು ಸಿಗ್ತಾ ಇದೆ. ನೀರಿನ ಬಳಕೆಯ ದಕ್ಷತೆಯನ್ನು ಸಾಧಿಸಲು

ಎಲ್ಲಾ ಸ್ವತ್ತುಗಳು ಮತ್ತು ನೀರಿನ ಮೂಲಗಳನ್ನು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಒದಗಿಸಲಾಗ್ತಾ ಇದೆ. ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ಅಥವಾ ತುಂತುರು ನೀರಾವರಿ ಘಟಕಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನು ರೈತರು ಸ್ವತಃ ಅಥವಾ ಯಾವುದೋ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಯ ಮೂಲಕ ಅಳವಡಿಸಿಕೊಳ್ಳಬಹುದು. ಸೂಕ್ಷ್ಮ ನೀರಾವರಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯಧನದ ಮಾದರಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಶೇಕಡ 55% ಸಹಾಯಧನ ದೊರೆಯುತ್ತೆ. ಇತರ ರೈತರಿಗೆ ಶೇಕಡ 45% ಸಹಾಯಧನ ದೊರೆಯುತ್ತೆ. ಇದನ್ನು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು 60-40 ಅನುಪಾತದಲ್ಲಿ ಪೂರೈಸಲಾಗುತ್ತದೆ. ಸಹಾಯಧನ ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಯಾರು ಅರ್ಹರು ಅನ್ನೋದನ್ನು ನೋಡೋಣ. ಕರ್ನಾಟಕದ ಎಲ್ಲಾ ರೈತರು ಕೃಷಿ ಸಿಂಚಯಿ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಹರಾಗಿರ್ತಾರೆ. ಜಾತಿ ಸಮುದಾಯವನ್ನು ಪರಿಗಣಿಸದೆ ಎಲ್ಲಾ ಭಾರತೀಯ ರೈತರು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರೈತರು ಈ ಯೋಜನೆಯನ್ನು ಲಾಭ ಮಾಡಿಕೊಳ್ಳಬಹುದು. ಒಬ್ಬ ಫಲಾನುಭವಿಗೆ 5 ಹೆಕ್ಟೇರ್ ಮಿತಿಗೆ ಸೀಮಿತವಾದ ಸಬ್ಸಿಡಿಯನ್ನು ಪಡೆಯಬಹುದು. ಸಬ್ಸಿಡಿ ಪಡೆಯಲು ಇರುವ ಮಾನದಂಡಗಳೇನು ಅನ್ನೋದನ್ನು ನೋಡೋಣ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಉಪಕರಣಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ಇಲಾಖಾ ನೋಂದಣಾ ಸವಲತ್ತುಗಳೊಂದಿಗೆ ವಿತರಿಸಲಾಗುತ್ತೆ. ನೋಂದಾಯಿತ ಅಧಿಕೃತ ಸಂಘ ಸಂಸ್ಥೆಗಳು ಕೂಡ ಈ ಕಾರ್ಯಕ್ರಮದಡಿ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ಯೋಜನೆ ಅಡಿಯಲ್ಲಿ ಸೌಲಭ್ಯವನ್ನು ನೀಡುವಾಗ ಶೇಕಡ 24.1% ಸಹಾಯಧನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರೈತರಿಗೆ ನೀಡಲಾಗುತ್ತದೆ. ಜೊತೆಗೆ ಸರ್ಕಾರದ ನಿಯಮಾನುಸಾರ ಹಿಂದುಳಿದ ವರ್ಗದ ರೈತರಿಗೂ ಕೂಡ ಹಾಗೂ ಅಲ್ಪಸಂಖ್ಯಾತ ರೈತರಿಗೂ ಕೂಡ ವಿತರಿಸಲಾಗುತ್ತೆ. ಈ ಯೋಜನೆಯಡಿ ರೈತ ಮಹಿಳೆಯರಿಗೆ ಶೇಕಡ 33% ಮೀಸಲಾತಿಯನ್ನು ನೀಡಲಾಗಿದೆ. ಸಣ್ಣ ಅತಿ ಮತ್ತು ಮಧ್ಯಮ ವರ್ಗದ ರೈತರಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ. ಈ ಹಿಂದೆ ಪ್ರಯೋಜನ ಪಡೆದ ರೈತರು 7 ವರ್ಷಗಳ ನಂತರ ಸ್ಪ್ರಿಂಕ್ಲರ್ ಸೆಟ್ಗಳನ್ನು ನವೀಕರಿಸಲು ಸಬ್ಸಿಡಿಗಾಗಿ ಅರ್ಜಿ ಸಲ್ಲಿಸಬಹುದು. ವೈಯಕ್ತಿಕವಾಗಿ ಹೇಗೆ ಈ ಯೋಜನೆಯನ್ನು ಲಾಭ ಪಡೆಯಲಿಕ್ಕೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನು ಈಗ ನೋಡೋಣ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಅಡಿಯಲ್ಲಿ ಸಬ್ಸಿಡಿಗೆ ಅರ್ಜಿ ಸಲ್ಲಿಸಲು ಸಂಬಂಧಿತ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಬೇಕು. ಅಲ್ಲಿ ನೀವು ಸಬ್ಸಿಡಿ ವಿನಂತಿ ಅರ್ಜಿಯನ್ನು ಭರ್ತಿ ಮಾಡಬೇಕಾಗತ್ತೆ. ಅರ್ಜಿ ನಮೂನೆಯನ್ನು ನೀಡಲು ಅಧಿಕಾರಿಯನ್ನು ಕೇಳಬೇಕು. ಅಗತ್ಯ ಮಾಹಿತಿ ವಿಭಾಗದಲ್ಲಿ ಉಲ್ಲೇಖಿಸಲಾದ ಕೆಲವು ಸಾಮಾನ್ಯ ವಿವರಗಳನ್ನು ಒದಗಿಸಬೇಕು. ಘಟಕದ ಹೆಸರನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಪ್ರತಿ ಹನಿ ಹೆಚ್ಚಿನ ಬೆಳೆ ಎಂದು ಭರ್ತಿ ಮಾಡಬೇಕು. ನಂತರ ನಿಮ್ಮ ಕೃಷಿ ಭೂಮಿಯ ವಿವರಗಳನ್ನು ಒದಗಿಸಬೇಕು. ಸ್ಪ್ರಿಂಕ್ಲರ್ ಬಳಸಲು ಉದ್ದೇಶಿಸಿರುವ ಭೂಮಿಯ ವಿವರವನ್ನು ಸಲ್ಲಿಸಬೇಕು. ಸರ್ವೆ ನಂಬರ್ ನಮೂದಿಸಬೇಕು. ನಿಮ್ಮ ಭೂಮಿ ದಾಖಲಾತಿಗಳನ್ನು ಲಗತ್ತಿಸಬೇಕು. ನಿಮ್ಮ ಜಾತಿ ಮತ್ತು ವರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸಣ್ಣ ಕನಿಷ್ಠ ರೈತರ ಮಾಹಿತಿಯನ್ನು ಕೂಡ ಒದಗಿಸಬೇಕು. ನೀವು ಒದಗಿಸಿರುವ ಎಲ್ಲ ವಿವರಗಳು ಸರಿಯಾಗಿವೆ ಎಂದು ಪರಿಶೀಲಿಸಿದ ನಂತರ ಘೋಷಣೆಯ ಅಡಿಯಲ್ಲಿ ಸಹಿ ಮಾಡಬೇಕು. ನಂತರ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನೀವು ಸೇರಿರುವ ಗ್ರಾಮವನ್ನು ನಮೂದಿಸುವ ಶಿಫಾರಸು ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಬಿಲ್ ಸಂಖ್ಯೆ ಮತ್ತು ದಿನಾಂಕವನ್ನು ಭರ್ತಿ ಮಾಡಬೇಕು. ಅಗತ್ಯ ದಾಖಲೆಗಳು ವಿಭಾಗದಲ್ಲಿ ಉಲ್ಲೇಖಿಸಿರುವಂತೆ ಸಂಬಂಧಿತ ದಾಖಲಾತಿಗಳನ್ನು ಒದಗಿಸಬೇಕು. ಸಹಾಯಕ ಕೃಷಿ ಅಧಿಕಾರಿಯಿಂದ ನಿಮ್ಮ ಅರ್ಜಿಯನ್ನು ಸರಿಯಾಗಿ ದೃಢೀಕರಿಸಿ ಅದನ್ನು ತೋಟಗಾರಿಕೆ ನಿರ್ದೇಶನಾಲಯ ಕಚೇರಿಯಲ್ಲಿ ಸಲ್ಲಿಸಬೇಕು. ನಿಮ್ಮ ಅರ್ಜಿಯನ್ನು ಸಂಬಂಧಪಟ್ಟ ತೋಟಗಾರಿಕೆ ನಿರ್ದೇಶಕರು ಸ್ಪ್ರಿಂಕ್ಲರ್ ಸಬ್ಸಿಡಿಗೆ ಅನುಮೋದನೆ ನೀಡುತ್ತಾರೆ. ಆನ್ಲೈನ್ ಮೂಲಕ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಲಾಭವನ್ನು ಪಡೆಯಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ಜಾಲತಾಣ pmksy.nic.in ಗೆ ಭೇಟಿ ನೀಡಬೇಕು. ಸ್ವಾಗತ ಪುಟದಲ್ಲಿ ಪುಟದ ಎಡಭಾಗದಲ್ಲಿರುವ ರೈತ ನೋಂದಣಿ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ನೋಂದಣಿ ನಮೂನೆಗೆ ಹೋಗಿ ಅಲ್ಲಿ ನೀವು ಡಾಟ್ ಚಿಹ್ನೆಯೊಂದಿಗೆ ಗುರುತಿಸಲಾದ ಎಲ್ಲಾ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಬೇಕು. ಮೊದಲು ನೀವು ಡ್ರಾಪ್ ಮೆನುವಿನಲ್ಲಿರುವ ಇಲಾಖೆಯ ಹೆಸರನ್ನು ತೋಟಗಾರಿಕೆ ಎಂದು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಣಕಾಸು ವರ್ಷದ ವಿಭಾಗದಲ್ಲಿ ಪ್ರಸ್ತುತ ವರ್ಷವನ್ನು ಟೈಪ್ ಮಾಡಿ ನಂತರ ಹೆಸರು, ತಂದೆ, ಗಂಡನ ಹೆಸರು, ಆದಾಯ ಇತ್ಯಾದಿ ವೈಯಕ್ತಿಕ ವಿವರಗಳನ್ನು ಸಲ್ಲಿಸಬೇಕು. ಐಡಿ ಕಾರ್ಡ್ ವಿವರಗಳ ವಿಭಾಗದಲ್ಲಿ ನೀವು ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನು ಒದಗಿಸಬೇಕು. ಮುಂದೆ ವಿಳಾಸ ವಿವರಗಳನ್ನು ವಿಭಾಗವಾರು ಭರ್ತಿ ಮಾಡಬೇಕು. ಡ್ರಾಪ್ ಡೌನ್ ಮೆನುಗಳಿಂದ ನಿಮ್ಮ ರಾಜ್ಯ, ನಿಮ್ಮ ಜಿಲ್ಲೆ, ಬ್ಲಾಕ್, ಮಂಡಲ, ಜಿಲ್ಲಾ ಪಂಚಾಯಿತಿ, ನಿಮ್ಮ ಗ್ರಾಮದ ಹೆಸರನ್ನು ಆಯ್ಕೆ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು. ಒಟಿಪಿ ಸ್ವೀಕರಿಸಲು ಮೊಬೈಲ್ ಸಂಖ್ಯೆ ಹಾಗೂ ಆಧಾರ್ ಕಾರ್ಡ್ಗೆ ಸಂಪರ್ಕಗೊಂಡಿರುವುದನ್ನು ಮೊದಲೇ ಖಚಿತ

0: ಪಡಿಸಿಕೊಂಡಿರಬೇಕು. ನಂತರ ನೀವು ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರವನ್ನು ಸಲ್ಲಿಸಬೇಕು. ನಿಮ್ಮ ಜಾತಿ ಹಾಗೂ ವರ್ಗವನ್ನು ಆಯ್ಕೆ ಮಾಡಬೇಕು. ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕು. ನೀವು ಒದಗಿಸಿದ ಎಲ್ಲ ಮಾಹಿತಿ ಸರಿಯಾಗಿದೆಯೇ ಎಂದು ಪರಿಶೀಲಿಸಿದ ನಂತರ ಸಬ್ಮಿಟ್ ಐಡಿಯನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಅರ್ಜಿಯ ಸ್ಥಿತಿಯ ಕುರಿತು ನೀವು ಇಮೇಲ್ ಅಥವಾ SMS ಮೂಲಕ ಅಧಿಕೃತ ದಾಖಲಾತಿಯನ್ನು ಸಲ್ಲಿಸಿರುವುದನ್ನು ಮಾಹಿತಿಯನ್ನು ಪಡೆಯಬಹುದು. ಯೋಜನೆಗೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ವಿಳಾಸ ಪುರಾವೆ, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ಕೃಷಿ ಭೂಮಿಯ ದಾಖಲೆಗಳ ಪುರಾವೆಗಳನ್ನು ಒದಗಿಸಬೇಕು. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಪ್ರಮುಖ ವಿವರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್, MN, ಹಿರಿಯ ಪತ್ರಕರ್ತರು, ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್,
3: ಮನ್ ಕಿ ಬಾತ್, ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್
2: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
2: ರಾಷ್ಟದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
2: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ಮನ್ ಕಿ ಬಾತ್ ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ. ಮನ್ ಕಿ ಬಾತ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲಾ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಇಂದು ಬೆಳಿಗ್ಗೆ ಬೆಂಗಳೂರಿನ ಹೊರವಲಯದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಪ್ರತಿಷ್ಠಾನದ 45ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ನಡುವೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಶಾಂತಿ ಹಾಗೂ ಮಾನವೀಯ ಮೌಲ್ಯಗಳನ್ನು ಪ್ರಚಾರಪಡಿಸುವ ಮೂಲಕ ವಿಶ್ವಶಾಂತಿಗೆ ಕೊಡುಗೆ ನೀಡುತ್ತಿದೆ ಎಂದರು. 181 ರಾಷ್ಟಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಗಳು ಜನಜೀವನ ಸುಧಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿವೆ. ಗ್ರಾಮೀಣಾಭಿವೃದ್ಧಿ, ಪರಿಸರ, ಆಧ್ಯಾತ್ಮಿಕತೆ ಹೀಗೆ ಹಲವಾರು ವಲಯಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸಮಾಜ ಸುಧಾರಣೆಗೆ ಕೈಜೋಡಿಸಿದೆ ಎಂದು ತಿಳಿಸಿದರು. ಭಕ್ತಿ ಎನ್ನುವ ಚಿಂತನೆಯ ಕುರಿತು ಸಾಮಾನ್ಯವಾಗಿ ಗೊಂದಲವಿದೆ. ಕೇವಲ ದೇವರನ್ನು ಪೂಜಿಸುವುದಷ್ಟೇ ಭಕ್ತಿಯಲ್ಲ. ಭಕ್ತಿ ಎಂದರೆ ಬದ್ಧತೆಯಾಗಿದೆ. ನಮ್ಮ ಬಗ್ಗೆ ನಾವು ಬದ್ಧತೆ ಹೊಂದಿರಬೇಕು. ಕುಟುಂಬದ ಕುರಿತಾಗಿ, ಸಮಾಜ, ದೇಶ ಹಾಗೂ ಮಾನವೀಯತೆಯ ಕುರಿತು ಹೊಂದಿರುವ ಬದ್ಧತೆಯೇ ಭಕ್ತಿಯಾಗಿದೆ. ಪ್ರತಿಯೊಬ್ಬರೊಂದಿಗೂ ಶಾಂತಿಯಿಂದ ಸಹಬಾಳ್ವೆ ನಡೆಸುವುದನ್ನು ಭಕ್ತಿ ತಿಳಿಸಿಕೊಡುತ್ತದೆ. ಜೀವಿಸುವುದು ಒಂದು ಕಲೆಯಾಗಿದ್ದು, ದಿನವೂ ಆನಂದದಿಂದ ಜೀವಿಸುವ ಕಲೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್, ಆಧ್ಯಾತ್ಮಿಕ ಜ್ಞಾನವನ್ನು ಸರಳ ಭಾಷೆಯಲ್ಲಿ ತಿಳಿಸಿಕೊಡುವ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಪ್ರಯತ್ನದಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಆರ್ಥಿಕ ಪ್ರಗತಿಯೊಂದಿಗೆ ಆಧ್ಯಾತ್ಮಿಕ ಬೆಳವಣಿಗೆಯೂ ಅತ್ಯಗತ್ಯ. ಈ ನಿಟ್ಟನಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆ ನೀಡುತ್ತಿದೆ ಎಂದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸದ ಭಾಗವಾಗಿ ಬೆಂಗಳೂರಿಗೆ ಭೇಟಿ ನೀಡಿದ್ದರು. ಇಂದು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಅವರು

0: ಪಾಲ್ಗೊಳ್ಳಲಿದ್ದಾರೆ. ನಾಳೆ ಉಪರಾಷ್ಟಪತಿ ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಬೇಕು ಎಂದು ದೇಶದ ಎಲ್ಲಾ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ಇಂದು ಮಹತ್ವದ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಉಂಟಾಗುವ ವಿಳಂಬವು ದಾವೆದಾರರಿಗೆ ತುಂಬಲಾರದ ನಷ್ಟವನ್ನು ಉಂಟುಮಾಡಬಹುದು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ತ್ವರಿತ ನಿರ್ಧಾರಗಳ ಅಗತ್ಯವನ್ನು ಒತ್ತಿ ಹೇಳಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಚಾಯ್ ಮಾಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠವು ಜಾಮೀನು ಅರ್ಜಿಗಳ ಮೇಲಿನ ಆದೇಶಗಳನ್ನು ಅದೇ ದಿನ ಪ್ರಕಟಿಸಬೇಕು ಮತ್ತು ಒಂದು ವೇಳೆ ಆದೇಶವನ್ನು ಕಾಯ್ದಿರಿಸಿದರೆ ಮರುದಿನವೇ ಅದನ್ನು ಪ್ರಕಟಿಸಿ ಜಾಲತಾಣಕ್ಕೆ ಅಪ್ಲೋಡ್ ಮಾಡಬೇಕು ಎಂದು ತಿಳಿಸಿದೆ. ಹಲವಾರು ಪ್ರಮುಖ ನಿರ್ದೇಶನಗಳನ್ನು ಹೊರಡಿಸಿದ ಸುಪ್ರೀಂಕೋರ್ಟ್ ಜಾಮೀನು ಅಥವಾ ಶಿಕ್ಷೆ ಅಮಾನತುಗೊಳಿಸುವ ಆದೇಶವನ್ನು ಪ್ರಕಟಿಸಿದ ತಕ್ಷಣವೇ ಜೈಲು ಅಧಿಕಾರಿಗಳಿಗೆ ತಲುಪಿಸಬೇಕು ಮತ್ತು ವಿಚಾರಣಾಧೀನ ಕೈದಿಯನ್ನು ಆದಷ್ಟು ಅದೇ ದಿನ ಅಥವಾ ಹೆಚ್ಚೆಂದರೆ ಮರುದಿನವೇ ಬಿಡುಗಡೆ ಮಾಡಬೇಕು ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಇಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಮತ್ತು ತಕ್ಷಣದಿಂದ ಜಾರಿಗೆ ಬರುವಂತೆ ಸಚಿವ ಸಂಪುಟವನ್ನು ವಿಸರ್ಜಿಸಿದ್ದಾರೆ. ಆದಾಗ್ಯೂ ಹಂಗಾಮಿ ಮುಖ್ಯಮಂತ್ರಿಯಾಗಿ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ಅವರು ಅಧಿಕಾರದಲ್ಲಿ ಮುಂದುವರಿಯುವಂತೆ ಮತ್ತು ಹೆಚ್ಚು ಅವಧಿಯಲ್ಲಿ ಯಾವುದೇ ಕಾರ್ಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಅವರನ್ನು ಕೋರಲಾಗಿದೆ. ನಿನ್ನೆ ಲೋಕಭವನದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಿದರು. ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಜನರಲ್ ಅಮೆರಿಕ ಭಾರತ ಕಾರ್ಯತಂತ್ರದ ಪಾಲುದಾರಿಕೆ ವೇದಿಕೆಯ ಸಹಯೋಗದೊಂದಿಗೆ ಈ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಸಚಿವರು ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತದ ಸದೃಢ ಆರ್ಥಿಕ ಪ್ರಗತಿ ಸುಧಾರಣಾ ಆಧಾರಿತ ವ್ಯಾಪಾರ ವಾತಾವರಣ ಹಾಗೂ ಜಾಗತಿಕ ಹೂಡಿಕೆದಾರರಿಗೆ ವಿಸ್ತರಿಸುತ್ತಿರುವ ಬೃಹತ್ ಅವಕಾಶಗಳ ಕುರಿತು ಉಲ್ಲೇಖಿಸಿರುವುದಾಗಿ ತಿಳಿಸಿದ್ದಾರೆ. ಪರಸ್ಪರ ಸಹಭಾಗಿತ್ವ ಮತ್ತು ಹಂಚಿಕೆಯ ಸಮೃದ್ಧಿಗಾಗಿ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಹೂಡಿಕೆ ನಾವೀನ್ಯತೆ ಮತ್ತು ಪೂರೈಕೆ ಸರಪಳಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ವಿವಿಧ ಮಾರ್ಗಗಳ ಕುರಿತು ಚರ್ಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಡೆಯಲಿರುವ ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಡಾ ಎಂ ರವಿಚಂದ್ರನ್, ಈ ಅವಧಿಯಲ್ಲಿ ದೇಶದ ನೈಋತ್ಯ ಮುಂಗಾರು ಹಂಗಾಮಿನ ಮಳೆಯು ದೀರ್ಘಾವಧಿ ಸರಾಸರಿಯ ಶೇಕಡ 90%ರಷ್ಟಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಮುಂಗಾರು ಹಂಗಾಮಿನಲ್ಲಿ ಈಶಾನ್ಯ ಭಾರತದಲ್ಲಿ ವಾಡಿಕೆ ಮಳೆಯಾಗುವ ಸಾಧ್ಯತೆ ಇದ್ದು ಮಧ್ಯ ಭಾರತ, ದಕ್ಷಿಣ ಪರ್ಯಾಯ ದ್ವೀಪ ಮತ್ತು ವಾಯುವ್ಯ ಭಾರತದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಮುಂಗಾರು ಅವಧಿಯಲ್ಲಿ ಎಲ್ ನೀನೋ ಪರಿಸ್ಥಿತಿಗಳು ಸೃಷ್ಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ ಮೃತ್ಯುಂಜಯ್ ಮಹಾಪಾತ್ರ ಅವರು ಜೂನ್ ತಿಂಗಳಿನಲ್ಲಿ ದೇಶದ ಸರಾಸರಿ ಮಳೆಯು ವಾಡಿಕೆಗಿಂತ ಕಡಿಮೆ ಇರಲಿದೆ ಎಂದು ತಿಳಿಸಿದರು. ಭಾರತ ತನ್ನ ಶುದ್ಧ ಇಂಧನ ಉತ್ಪಾದನಾ ಪಯಣದಲ್ಲಿ ಐತಿಹಾಸಿಕ ಮೈಲಿಗಲ್ಲೊಂದನ್ನು ಸಾಧಿಸಿದೆ. ಕೇಂದ್ರದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ದೇಶದ 40 ಲಕ್ಷ ಮನೆಗಳಿಗೆ ಈಗ ಛಾವಣಿ ಮೇಲಿನ ಸೌರ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸುವ ಮೂಲಕ ಸಬಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ಪರಿವರ್ತನಾತ್ಮಕ ಯೋಜನೆಯು ಕೇವಲ ಒಂದು ನವೀಕರಿಸಬಹುದಾದ ಇಂಧನ ಉಪಕ್ರಮವಾಗಿರದೆ ದೇಶದ ನಾಗರಿಕರನ್ನು ವಿದ್ಯುತ್ ಗ್ರಾಹಕರಿಂದ ವಿದ್ಯುತ್ ಉತ್ಪಾದಕರನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಸಾರ್ವಜನಿಕ ಕುಟುಂಬಗಳ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ನೆರವಾಗುತ್ತಿದ್ದು, ಸರ್ಕಾರದ ಸಬ್ಸಿಡಿಗಳ ಲಾಭವನ್ನು ಪಡೆದುಕೊಂಡು ಶೂನ್ಯ ವಿದ್ಯುತ್ ಬಿಲ್ ಕಡೆಗೆ ಮುನ್ನಡೆಯಲು ಜನರಿಗೆ ಸಹಾಯಕಾರಿಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. ಮಾರ್ಚ್ 28ರಿಂದ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು, ಇಂದು ನಡೆಯಲಿರುವ ಎರಡನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಫೈನಲ್ ಗೆರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟಾನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸೋತು ಈ ಪಂದ್ಯದ ಮೂಲಕ ಫೈನಲ್ ಗೆರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈರುತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
4: ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಭಾವಗೀತೆಗಳನ್ನು ಆಲಿಸೋಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆ. ಹಾಡಿದ್ದಾರೆ ಕಸ್ತೂರಿ ಶಂಕರ್, ಕೋಟಿ ಕನಸುಗಳಿಂದ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.

ಇದುವರೆಗೂ ಭಾವಗೀತೆಗಳನ್ನ ಆಲಿಸಿದ್ರಿ. ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ಅಯ್ಯೋ ಪಾಂಡು ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಅಜಯ್ ವಾರಿಯರ್ ಮತ್ತು ನಂದಿತಾ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಎಲ್ ಎನ್ ಶಾಸ್ತ್ರಿ ಅವರ ಸಂಗೀತವಿದೆ.

0: ಬದುಕಿನಲ್ಲಿ ಬೇಸರ ಯಾಕೆ? ಇವೆಲ್ಲ ಕೈತುಂಬ ಕೆಲಸಗಳು ಬಾಕಿ.
1: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
2: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ
1: ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ.
0: ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಚ್ಛ ಸಮಯ ಸಿಗುತ್ತದೆಯಂತೆ.

0: ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
1: ಸೇರಿ ದುಡಿವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ.
2: ಚುರುಕುತನವೇ ನಮ್ಮ ಬದುಕಿಗೆ ದಿಕ್ಸೂಚಿ.
0: ಆಲಸ್ಯತನವನ್ನ ತಪ್ಪದೆ ಆಚೆ ಹಾಕಿ.
1: ಕೈಕೆಸರಾದರೆ ಬಾಯಿ ಮೊಸರೆಂಬ

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಚೌಕ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಜಯಂತ್ ಕಾಯ್ಕಿಣಿ ಅವರು ಬರೆದಿರುವಂತಹ ಈ ಗೀತೆಗೆ ರಾಗ ಸಂಯೋಜನೆ ಶ್ರೀಧರ್ ವಿ ಸಂಭ್ರಮ್ ಅವರದು. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಅಂತಾರ ಮಿತ್ರಾ.

ಫೇರ್ ಅಂಡ್ ಲವ್ಲಿ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್. ಗೀತೆಯನ್ನ ಬರೆದು ರಾಗ ಸಂಯೋಜಿಸಿದ್ದಾರೆ ವಿಹರಿ ಕೃಷ್ಣ.

ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ಅರಕಲಗೂಡು ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ 135ನೇ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಹಬ್ಬ 2026 ಈ ಕಾರ್ಯಕ್ರಮವನ್ನು ಇದೇ ಮೇ 30ರಂದು ಅಂದರೆ ನಾಳೆ ಅರಕಲಗೂಡಿನ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಸಚಿವರು, ಗಣ್ಯರು ಭಾಗವಹಿಸಲಿದ್ದು ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳ ಕುರಿತು ವಿಶೇಷ ಉಪನ್ಯಾಸಗಳು ನಡೆಯಲಿವೆ. ಅರಕಲಗೂಡು ತಾಲೂಕಿನ ವಿವಿಧ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದು ಅರಕಲಗೂಡು ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರಕಟಣೆಯನ್ನು ಕೇಳಿದಿರಿ ಕೇಳುಗರೆ. ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇನ್ನು ಮುಂದೆ ಆಲಿಸೋಣ ಗಾಳಿಪಟ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌದ್ವಾಲ್. ಗೀತೆಗೆ ರಾಗ ಸಂಯೋಜನೆ ವಿ ಹರಿಕೃಷ್ಣ ಅವರದು.

ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಆಲಿಸೋಣ ಆಂಟಿ ಪ್ರೀತ್ ಸೇ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಸುಮಾ ಶಾಸ್ತ್ರಿ. ಗೀತೆಗೆ ರಾಗ ಸಂಯೋಜನೆ ಚೈತನ್ಯ ಅವರದು.

ಆತ್ಮೀಯ ಕೇಳುಗರೆ, ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಯಿತು. ಇದು ಆಕಾಶವಾಣಿ ಹಾಸನ ಎಫ್ಎಂ. ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆ. ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್ ಅಂಗೀಕರಿಸಿದ್ದು, ಲೋಕಭವನದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ರಾಜ್ಯ ಸಚಿವ ಸಂಪುಟ ವಿಸರ್ಜನೆಗೊಂಡಿರುವ ಬಗ್ಗೆ ಗೆಜೆಟ್ ಅಧಿಸೂಚನೆ ಪ್ರಕಟವಾಗಿದೆ. ಇದೇ ವೇಳೆ ಹೊಸ ಸರ್ಕಾರ ರಚನೆಯಾಗುವವರೆಗೆ ಇನ್ನೂ 2-3 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರು ಸೂಚನೆ ನೀಡಿದ್ದಾರೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ಹಸ್ತಾಂತರಿಸಿದ್ದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ದೆಹಲಿಗೆ ತೆರಳಲಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿಯವರ ನಿವಾಸಕ್ಕೆ ತೆರಳಿದ ಅವರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ಈವರೆಗೆ ತಮಗೆ ನೀಡಿದ ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದರು. ಇದೇ ವೇಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಚಿವ ಕೆಜೆ ಜಾರ್ಜ್ ಅವರ ಜೊತೆಗೂ ಕೆಲ ಹೊತ್ತು ಮಾತುಕತೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರವಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅವರ ಸಾಧನೆಯನ್ನು ಮಾಜಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಂಡಾಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಜನಮಾನಸದಲ್ಲಿ ನೆಲೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡುತ್ತಾನೆ.

ಕೊಟ್ಟಿರುವ ಅವಕಾಶದಲ್ಲಿ ಏನು ಸಾಧನೆ ಮಾಡುತ್ತೇವೋ ಎಂಬುದು ಮುಖ್ಯ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಸಿದ್ದರಾಮಯ್ಯನವರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಅವಿಸ್ಮರಣೀಯ. ಅವರ ಆಡಳಿತದಲ್ಲಿ ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡಿದ್ದು ನನ್ನ ಭಾಗ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಎಂದು ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ರಾಜ್ಯದ ಮೊದಲ ತಾಂತ್ರಿಕ ಕಾಲೇಜು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಇದಕ್ಕೂ ಮೊದಲು ಉಪರಾಷ್ಟಪತಿಯವರು ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದ 45ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ, ರಾಷ್ಟ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ ಸಮರ್ಪಣೆ ಎಂದು ತಿಳಿಸಿದರು. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದರು. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಇತ್ತೀಚೆಗೆ ಭಟ್ಕಳದಲ್ಲಿ ನಡೆದ ಕಪ್ಪೆಚಿಪ್ಪು ದುರಂತದಲ್ಲಿ ಮೃತಪಟ್ಟ 11 ಮಂದಿಯ ಕುಟುಂಬಕ್ಕೆ ಪರಿಹಾರ ಧನವನ್ನು ಮಾಜಿ ಸಚಿವ ಮಂಕಾಳ ವೈದ್ಯ ಇಂದು ವಿತರಿಸಿದರು. ರಾಜ್ಯ ಸರ್ಕಾರವು ತಲಾ 5 ಲಕ್ಷ ರೂಪಾಯಿಯಂತೆ ಒಟ್ಟು 55 ಲಕ್ಷ ರೂಪಾಯಿ ಹಾಗೂ ಮೀನುಗಾರಿಕೆ ಇಲಾಖೆಯಿಂದ ತಲಾ 10 ಲಕ್ಷದಂತೆ 11 ಕುಟುಂಬದವರಿಗೆ ಒಟ್ಟು 1,10,00,000 ರೂಪಾಯಿಯನ್ನು ಘೋಷಿಸಿತ್ತು. ಈ ಎಲ್ಲಾ ಪರಿಹಾರದ ಚೆಕ್ಗಳನ್ನು ಇಂದು ಬೆಳಿಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಮಂಕಾಳ ವೈದ್ಯ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಜಿ ಸಚಿವ ವೆಂಕಟರಮಣಪ್ಪ ಹೃದಯಾಘಾತದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಮಾಜಿ ಸಚಿವ ಡಾ ಜಿ ಪರಮೇಶ್ವರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಶಾಸಕ ಎಚ್ವಿ ವೆಂಕಟೇಶ್ ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಾಜಿ ಸಚಿವ ಡಾ ಜಿ ಪರಮೇಶ್ವರ್, ವೆಂಕಟರಮಣಪ್ಪ ಅವರು ತುಮಕೂರು ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಜನಪ್ರಿಯತೆ ಗಳಿಸಿದ ಶೋಷಿತ ವರ್ಗದ ನಾಯಕ. ಅವರ ಅಗಲಿಕೆಯು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾಗದ ನಷ್ಟವಾಗಿದೆ ಎಂದು ತಿಳಿಸಿದರು. ಜೇನು ಪೆಟ್ಟಿಗೆಯನ್ನು ಮಾವಿನ ತೋಟದಲ್ಲಿ ಅಳವಡಿಸಿಕೊಂಡು ದುಬೈಗೆ ಮಾವಿನ ಹಣ್ಣು ರಫ್ತು ಮಾಡುವ ಮೂಲಕ ಜೇನು ಕೃಷಿ ಮಾಡಿದ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ನಿಲೋಗಲ್ಲ ಗ್ರಾಮದ ರೈತ ಶ್ರೀನಿವಾಸ ಜೇನು ಕೃಷಿಯಲ್ಲಿ ಮಾದರಿಯಾಗಿದ್ದಾರೆ. ಜೇನುತುಪ್ಪಕ್ಕೆ ಉತ್ತಮ ಬೆಲೆಯ ಜೊತೆಗೆ ಜೇನುನೊಣಗಳ ಪರಾಗಸ್ಪರ್ಶದಿಂದ ಮಾವಿನ ಇಳುವರಿ ಹೆಚ್ಚಿಸಿಕೊಳ್ಳುವ ವಿಧಾನ ಇತರ ರೈತರಿಗೆ ಮಾದರಿಯಾಗಿದೆ. ನೈಸರ್ಗಿಕ ಕೃಷಿಯಲ್ಲಿ ಮಾವಿನ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದು ಹಣ್ಣುಗಳು ಹೆಚ್ಚಿನ ಸಿಹಿ ಮತ್ತು ರುಚಿಯಾಗಿರಲು ಕಾರಣವಾಗಿದೆ. ಸಾವಯವ ಪದ್ಧತಿಯಲ್ಲಿ ಮಾವು ಬೆಳೆಯುತ್ತಿದ್ದು ಇಳುವರಿ ಕಡಿಮೆಯಾಗುವ ಸಂದರ್ಭದಲ್ಲಿ ಜೇನು ಪೆಟ್ಟಿಗೆಯನ್ನು ತೋಟದಲ್ಲಿ ಅಳವಡಿಸಿಕೊಂಡಿದ್ದರಿಂದ ಗಿಡದಲ್ಲಿ ಮಾವಿನ ಎಲೆಗಿಂತ ಕಾಯಿಗಳು ಅಧಿಕವಾಗಿವೆ. ಇದಕ್ಕೆ ಕಾರಣ ಜೇನುನೊಣಗಳ ಪರಾಗಸ್ಪರ್ಶ ಎಂದು ರೈತ ಶ್ರೀನಿವಾಸ ಜಾಲಿಹಾಳ ತಿಳಿಸಿದ್ದಾರೆ.
4: ಈ ಮಸಾರೆ ಭೂಮಿಯೊಳಗೆ ಏನಪ್ಪ, ನಾನು ಮಾವು ಬೆಳೆ ಬೆಳೆದಿದ್ದೀನಿ. ಸುಮಾರು 850 ಇದರಲ್ಲಿ ಮಾವಿನ ಮರಗಳವ. ಮಾವಿನ ಮರಗಳು 8 ಕೇಸರು, ಮಲ್ಲಿಕಾ, ಬೇನಿಸನ್ನು, ದಶೆ.

0: ಹಾವೇರಿ ಜಿಲ್ಲೆಗೆ ಪ್ರಸಕ್ತ ಸಾಲಿಗೆ ಮಹಾತ್ಮಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 5.81 ಲಕ್ಷ ಮಾನವ ದಿನಗಳ ಸೃಜನೆಗೆ ಗುರಿ ನೀಡಲಾಗಿದೆ. ಈಗಾಗಲೇ ಸುಮಾರು 1.96 ಲಕ್ಷ ಮಾನವ ದಿನಗಳ ಸೃಜನೆ ಮಾಡಲಾಗಿದ್ದು ಶೇಕಡ 33.73 ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜೀತ್ ಕುಮಾರ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟಾರೆ 42,139 ಜನರ ಉದ್ಯೋಗ ಬೇಡಿಕೆ ಸಲ್ಲಿಸಿದ್ದು 40,501 ಜನರಿಗೆ ಉದ್ಯೋಗ ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೊಂದಿಗೂ ಚರ್ಚೆ. ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆತ್ಮೀಯ ಕೇಳುಗರೆ, ನೀವು ಟ್ಯೂನ್ ಮಾಡಿದ್ದೀರಾ 102.2 ಎಫ್ಎಂ ಹಾಸನ ಆಕಾಶವಾಣಿ ಕೇಂದ್ರ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ಬಾಳಿನ ದಾರಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್. ಗೀತೆಯನ್ನು ಬರೆದು ಸಾಹಿತ್ಯಕ್ಕೆ ಸಂಗೀತಕ್ಕೆ ಅಳವಡಿಸಿದ್ದಾರೆ ಕೆ ಕಲ್ಯಾಣ್.

ಕೆಳಗುರೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸೋಣ ಈಶ್ವರ್ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಗೀತೆಯನ್ನ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ಅರಕಲಗೂಡು ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ 135ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಹಬ್ಬ 2026 ಈ ಕಾರ್ಯಕ್ರಮವನ್ನು ಇದೇ ಮೇ 30ರಂದು ಅಂದರೆ ನಾಳೆ ಅರಕಲಗೂಡಿನ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಸಚಿವರು, ಗಣ್ಯರು ಭಾಗವಹಿಸಲಿದ್ದು ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳ ಕುರಿತು ವಿಶೇಷ ಉಪನ್ಯಾಸಗಳು ನಡೆಯಲಿವೆ. ಅರಕಲಗೂಡು ತಾಲೂಕಿನ ವಿವಿಧ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದು ಅರಕಲಗೂಡು ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರಕಟಣೆಯನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈಗ ಆಪತ್ ಬಾಂಧವ ಚಿತ್ರದ ಗೀತೆಯನ್ನು ಆಲಿಸೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಗೀತೆಯನ್ನು ಬರೆದಿದ್ದಾರೆ ಚಿ ಉದಯ್ ಶಂಕರ್, ಸಂಗೀತ ಸಂಯೋಜನೆ ರಾಜನಾಗೇಂದ್ರ ಅವರದು.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕೇಳುಗರೆ, 3 ಗಂಟೆಯ ಸಮಯದಲ್ಲಿ ನಿರೀಕ್ಷಿಸಿ ಮುಂಬೈ ಕೇಂದ್ರದಿಂದ ಸಖೀ ಸಹೇಲಿ.

0: सुन रहे हैं विविध भारती।
1: सखियों के दिल की जुबान। हेलो सहेली।

ಎಫ್ಎಂ ಕಂಪನಾಂಕ 102.7 ಮೆಗಾಹೆರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ. ಈಗ ಸಮಯ ಸರಿಯಾಗಿ 5:15 ಆತ್ಮೀಯ ಕೇಳುಗರಿಗೆಲ್ಲ ನಿಸರ್ಗ ಮಾಡುವ ನಮಸ್ಕಾರಗಳು.

ಕನ್ನಡ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 246-28 ಮತ್ತೊಂದು 245-258 STD ಕ್ರಮಾಂಕ 081-72.

0: ನೋಡೋಣ ನಮ್ಮ ಮೊದಲ ಕರೆ ಎಲ್ಲಿಂದ ಯಾರು ಮಾಡಿದ್ದಾರೆ ಅಂತ. ನಮಸ್ತೆ.
1: ಹಲೋ ನಮಸ್ತೆ.
0: ತಮ್ಮ ಪರಿಚಯ ಮಾಡ್ಕೊಳ್ಳಿ.
1: ನಾವು ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದ ಮುತ್ತಣ್ಣ ಚಿತ್ರಗಾಲ.
0: ಮುತ್ತಣ್ಣ ಚಿತ್ರಗಾಲ ಅವರು, ಯಾವ ಗೀತೆ ಬೇಕಾಗಿತ್ತು ಮುತ್ತಣ್ಣ ಅವ್ರಿಗೆ?
1: ಇವತ್ತು ನಮಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರದು ಸತ್ಯ ಹರಿಶ್ಚಂದ್ರದಿಂದ ಒಂದು ಗೀತೆ ಬೇಕಾಯ್ತು ಮೇಡಮ್.
0: ಹೌದಾ, ಏನ್ ಮಾಡ್ತಾ ಇರೋದು ನೀವು?
1: ನಮ್ದು ಕಿರಣ್ ಸ್ಟೋರ್ ಇದೆ.
0: ಸತ್ಯ ಹರಿಶ್ಚಂದ್ರ ಚಿತ್ರದಿಂದ ಯಾವ ಗೀತೆ?
1: ಇದು ಒಂದು ಒಂದು ಗೀತೆ ಇದೆ ನೋಡಿ ಮೇಡಮ್, ಅದು ನಮೋ ಭೂತನಾಥ ನಮೋ ದೇವ ದೇವ ಆ ಗೀತೆ ಬೇಕಾಯ್ತು.
0: ಹೌದಾ, ಆ ಗೀತೆ ಬೇಕಾಗಿತ್ತ ನಿಮ್ಗೆ? ಯಾಕಾಗಿ ಈ ಗೀತೆ ತುಂಬಾ ಈ ಚಿತ್ರವನ್ನ ನೋಡಿದೀರಾ?
1: ನಮ್ಮ ತಾಯಿಯವರಿಗೆ ತುಂಬಾ ಇಷ್ಟ ಇರ ಗೀತೆ, ಒಂದ್ಸರಿ ಪ್ರಸಾರ ಮಾಡಪ್ಪ ನಾವು ಕೇಳ್ತೀವಿ ಅಂತ ಅಂತಂದ್ರೆ.
0: ಓ, ನಿಮ್ಮ ತಾಯಿಯವರ ಒಂದು ಕೋರಿಕೆಗಾಗಿ ನೀವು ಕೇಳ್ತಾ ಇದ್ದೀರಾ?
1: ಖಂಡಿತ ಕೇಳ್ತಾ ಇದ್ದಾರೆ ಅವ್ರ ಕಾರ್ಯಕ್ರಮ, ಅವ್ರಿಗಾಗಿ ಗೀತೆ ಬೇಕಾಯ್ತು.
0: ಹೌದಾ, ನಿಮ್ ತಾಯಿಯವರು ಕಾರ್ಯಕ್ರಮವನ್ನ ಕೇಳ್ತಾ ಇದಾರ?
1: ಕೇಳ್ತಾ ಇದ್ದಾರೆ.
0: ಆಯ್ತು, ನಿಮ್ಮ ನೀವು ನಿಮ್ಮ ತಾಯಿಯವರು ಮೆಚ್ಚಿರುವಂತಹ ಈ ಗೀತೆ ಪ್ರಸಾರ ಆಗ್ತಿದೆ, ಕೇಳಿ.
1: ಓಕೆ ರೀ, ನಮಸ್ತೆ ರೀ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರೀ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ನಮಸ್ತೆ.
4: ನಮಸ್ತೆ ಮೇಡಮ್, ಮೇನಕಾ ನಟರಾಜ್ ಬೆಳಗಾರ ಜಿಲ್ಲೆಯಿಂದ.
3: ಮೇನಕಾ ನಟರಾಜ್ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
4: ಥ್ಯಾಂಕ್ಸ್ ಮೇಡಮ್.
3: ಮೇನಕಾ ಅವರೇ, ಯಾವ ಗೀತೆ ಬೇಕು?
4: ಗಾಳಿ ಮಾತಿನಿಂದ ಬಯಸದೆ ಬಂದು ಬಂದೆ.
3: ಆ ಗೀತೆ ಬೇಕಾ? ಚಿತ್ರವನ್ನು ನೋಡಿದೀರಾ?
4: ಅದು
3: ತುಂಬಾ ಚೆನ್ನಾಗಿ ನೆನಪಲ್ಲಿ ಉಳಿದಿರುತ್ತೆ.
4: ಮರೆಯಕ್ಕೆ ಆಗಲ್ಲ ಅಂತ ಫಿಲಂ. ಲಕ್ಷ್ಮಿ ಅವರ ಅಭಿನಯನ
3: ಆಯ್ತು. ನೀವು ಮೆಚ್ಚಿರುವಂತಹ ಗಾಳಿ ಮಾತು ಚಿತ್ರದ ಗೀತೆ ಪ್ರಸಾರ ಆಗ್ತದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಕೇಳಿ.
4: ಧನ್ಯವಾದಗಳು.
3: ನಿಮಗೂ ಕೂಡ ಧನ್ಯವಾದಗಳು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಮಸ್ತೆ.
4: ಹಲೋ, ನಮಸ್ಕಾರ.
3: ತಮ್ಮ ಪರಿಚಯ ಮಾಡ್ಕೊಳ್ಳಿ.
4: ನಾವು ಮೂಡಿಗೆರೆ ತಾಲೂಕು ನಿಡವಳಿಯಿಂದ ಐತಪ್ಪ ಮಾತಾಡ್ತಿರೋದು ಮೇಡಮ್.
3: ಐತಪ್ಪ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
4: ಓಕೆ, ಥ್ಯಾಂಕ್ ಯು.
3: ಐತಪ್ಪ ಅವರೇ, ಮೂಡಿಗೆರೆಯ ನಿಡುವಾಳು?
4: ಹೌದು, ನಿಡುವಳೆ.
3: ನಿಡುವಣೆಯಿಂದ?
4: ಹೌದು.
3: ಏನ್ ಮಾಡ್ತಿರೋದು ಐತಪ್ಪ ಅವರು?
4: ನಾವು ಮನೆಯಲ್ಲಿ ಬೈದು ಮೇಡಮ್.
3: ಹೌದಾ, ಕಾಫಿ ಕೆಲಸ ಮಾಡ್ತೀರಾ?
4: ಹೌದು.
3: ಮಳೆ ಬಂದಿದೆಯಾ ನಿಮ್ಮೂರಲ್ಲಿ? ಇಲ್ಲ,
4: ಮಳೆ ಬಂದಿದೆ ಮೇಡಮ್.
3: ಹೌದಾ, ಏನ್ ಬೇಕಾಗಿತ್ತು, ಯಾವ ಗೀತೆ ಬೇಕಾಗಿತ್ತು ಐತಪ್ಪ ಅವರಿಗೆ?
4: ಹಾಡು ಪರ್ವ ಚಿತ್ರದಿಂದ ಉದಿತ್ ನಾರಾಯಣ ಅವರು ಹಾಡಿದ ಡೋರು ಡೋಲ್ ದಂಗೂರ, ಈ ಹಾಡನ್ನ ಪ್ರಸ್ತುತ ಮಾಡಿ ಮೇಡಮ್.
3: ಹೌದಾ, ಚಿತ್ರವನ್ನ ನೋಡಿದಿರಾ ಐತಪ್ಪ ಅವರೇ?
4: ಇಲ್ಲ,
3: ಪರ್ವ ಚಿತ್ರವನ್ನ ನೋಡಿಲ್ಲ. ಹಾಡು ಇಷ್ಟ ಆಗಿದೆ ನಿಮ್ಗೆ?
4: ನೋಡಿಲ್ಲ, ಹಾಡು ಕೇಳಿದೀವಿ.
3: ಹೌದಾ,
4: ಹೌದು.
3: ಆಯ್ತು, ಉದಿತ್ ನಾರಾಯಣ ಅವರು ಹಾಡಿರುವ ಪರ್ವ ಚಿತ್ರದ ಗೀತೆ ಪ್ರಸಾರ ಆಗ್ತದೆ, ಕೇಳಿ.
4: ಓಕೆ, ಥ್ಯಾಂಕ್ ಯು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ನಮಸ್ತೆ,
1: ಹಲೋ, ನಮಸ್ತೆ ಮೇಡಮ್.
0: ತಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಮೇಡಮ್, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಅಂತ. ಮೇಡಮ್,
0: ಸುರೇಶ್ ಬೆಣ್ಣೆ ಅವರು ಏನ್
1: ಹೌದು
0: ಮಾಡ್ತಾ
1: ಮೇಡಮ್,
0: ಇರೋದು? ಸುರೇಶ್ ಬೆಣ್ಣೆ ಅವರು
1: ನಾವು ರೈತರ ಕುಟುಂಬದ ಮೇಡಮ್.
0: ರೈತವರು,
1: ಹೌದು
0: ಏನು
1: ಮೇಡಮ್.
0: ಬೆಳೆ ಬೆಳೀತಾ ಇದ್ದೀರಾ ಇವಾಗ?
1: ಭತ್ತ ಒಂದೇ ಮೇಡಮ್, ಅವರೇ ಬೇರೆ ಬೆಳೆ ಏನು ಬೆಳೆಯೋದಿಲ್ಲ.
0: ಭತ್ತ ಬೆಳೀತಾ ಇದ್ದೀರಾ?
1: ಹೌದು,
0: ಮಳೆ ಎಲ್ಲ ಆಗಿದೆಯಾ ನಿಮ್ಮ ಸೈಡು?
1: ಒಂದು 10-12 ದಿನದಿಂದ ಆಗಿತ್ತು ಮೇಡಮ್, ಮತ್ತೆ ಮಳೆ ಇಲ್ಲ.
0: ಮತ್ತೆ ಮಳೆ ಇಲ್ಲ, ಮತ್ತೆ ಇವಾಗ ಒಂದು 10-12 ದಿವಸದ ಹಿಂದೆ ಮಳೆ ಆಗಿದೆ ನಿಮಗೆ.
1: ಹೌದು ಮೇಡಮ್.
0: ಇನ್ನು ಭತ್ತ ಎಲ್ಲ ನಾಟಿ ಮಾಡೋದಕ್ಕಿಂತ ಟೈಮ್ ಇದೆ ಹಾಗಾದ್ರೆ.
1: ಟೈಮ್ ಇದೆ ಮೇಡಮ್, ಅವರೇ ಕೊಯ್ಲು ಎಲ್ಲ ಆಯ್ತು.
0: ಹಾಂ ಹಾಂ ಹಾಂ
1: ಎಕರೆಗೆ ಒಂದು 40-42 ಚೀಲ ಬಂದವು ಮೇಡಮ್.
0: ಭತ್ತನಾ? ಒಳ್ಳೇದು.
1: ಹೌದು ಮೇಡಮ್.
0: ಹಾಂ ಹಾಂ ಎರಡು ಬೆಳೆ ಬೆಳಿತೀರಾ ನೀವು? ಬೇಸಿಗೆ ಬೆಳೆನೂ ಕೂಡ ಬೆಳಿತೀರಾ?
1: ಹೌದು ಹೌದು ಮೇಡಮ್.
0: ಬೇಸಿಗೆಗೊಂದು ಮತ್ತೆ ಮಳೆಗಾಲಕ್ಕೊಂದು.
1: ಮಳೆಗಾಲ ಬೇಸಿಗೆ ಬೆಳೆನೇ ಇಳುವರಿ ಹೆಚ್ಚಿಗೆ ಮೇಡಮ್, ಅವರೇ ಮಳೆಗಾಲದ ಕಡಿಮೆ.
0: ಮಳೆಗಾಲದಲ್ಲಿ ಕಡಿಮೆ ಇದೆ, ಬೇಸಿಗೆಯಲ್ಲಿ
1: ಹೌದು
0: ಜಾಸ್ತಿ ಇದೆಯಾ ಬೆಳೆ?
1: ಹೌದು ಹೌದು ಮೇಡಮ್.
0: ಈಗ ಯಾವ ಗೀತೆ ಬೇಕು ನಿಮಗೆ?
1: ಚಂದನದ ಗೊಂಬೆ ಮೇಡಮ್.
0: ಹಾಂ,
1: ಈ ಬಿಂಕ ಬಿಡು ಬಿಡು ಅಂತ ಇತ್ತಲ್ಲ ಆ ಗೀತೆ ಇರಲಿ.
0: ಆ ಗೀತೆ ಬೇಕಾ?
1: ಹ್ಞೂ ಮೇಡಮ್.
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್
1: ಎಷ್ಟು
0: ಜಾನಕಿ ಅವರು ಹಾಡಿರೋ ಚಂದನದ ಗೊಂಬೆ ಚಿತ್ರದ ಈ ಗೀತೆಯನ್ನು
1: ಹೌದು ಮೇಡಮ್.
0: ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ.
1: ನಮಸ್ತೆ ಮೇಡಮ್.
0: ನಮಸ್ತೆ.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ನಮಸ್ತೆ.
4: ನಮಸ್ತೆ ಮೇಡಮ್.
3: ಯಾರು ಮಾತಾಡ್ತಾ ಇರೋದು?
4: ಮೇಡಮ್, ನಾವು ಇಲ್ಲಿ ಕೊಪ್ಪ ಜಿಲ್ಲೆ ಎರೂರು ಗ್ರಾಮದಿಂದ ಗಂಗಪ್ಪ ಅಂತ.
3: ಗಂಗಪ್ಪ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ಗಂಗಪ್ಪ ಅವರೇ.
4: ಥ್ಯಾಂಕ್ ಯು ಮೇಡಮ್.
3: ಯಾವ ಗೀತೆ ಬೇಕಾಗಿತ್ತು ನಿಮಗೆ?
4: ಅದು ದೇವತಾ ಮನುಷ್ಯದೊಳಗಿದೆ ಮೇಡಮ್. ಈ ಸೊಗಸಾದ ಸಂಜೆ ಅಂತ ಇದೆ ನೋಡ್ರಿ, ಅದ
3: ದೇವತಾ ಮನುಷ್ಯ ಚಿತ್ರದಿಂದ ಈ ಸೊಗಸಾದ ಸಂಜೆನ? ಚಿತ್ರವನ್ನ ನೋಡಿದಿರಾ?
4: ನೋಡಿರಿ ಮೇಡಮ್, ರಾಜಕುಮಾರ್ ಚಿತ್ರ ಎಲ್ಲ ನೋಡ್ತಾ ಇರ್ತೀವಿ.
3: ನೋಡ್ತಾ ಇರ್ತೀರಾ? ಥಿಯೇಟರ್ ನೋಡಿದಿರಾ?
4: ಇವಾಗಲೂ ನೋಡ್ತಾ ಇರ್ತೀವಿ, ದೂರದರ್ಶನ ಬಂದ್ರೆ.
3: ಟಿವಿ ನೋಡೋದೇ ಬೇರೆ, ಥಿಯೇಟರ್ ನೋಡೋದೇ
4: ಬೇರೆ. ನೋಡೋದಕ್ಕೆ ಮೇಡಮ್, ಹೌದ ಹೌದು.
3: ಹೇಗ ಅನ್ಸುತ್ತೆ, ನೀವು ಥಿಯೇಟರ್ ಅಲ್ಲಿ ನೋಡಿದಿರಾ ಈ ಚಿತ್ರ?
4: ಥಿಯೇಟರ್ ನಾಗ ನೋಡಿದ್ವಿ ನಾವು ಮೇಡಮ್. ಈ ರಾಜಕುಮಾರ್ ಅವರು ನಟನೆ ಮಾಡಿದಂತ ಚಿತ್ರಗಳು ಎಲ್ಲ ನೋಡಿವ್ರಿ. ಇವಾಗ ಇಲ್ರಿ, ಈಗ ನೀವು ಹೊಸ ಚಿತ್ರಗಳು ನಾವು ನೋಡ್ತಾ ಇಲ್ರಿ, ಈಗ ಗೊತ್ತನ ಆಗಿಲ್ರಿ ನಮ್ಗೆ.
3: ಹೊಸ ಚಿತ್ರಗಳನ್ನ ನೋಡ್ತಾ ಇಲ್ಲ
4: ಇಲ್ರಿ ಮೇಡಮ್? ನೋಡಲ್ಲ, ಖಂಡಿತ ನೋಡಲ್ಲ,
3: ಖಂಡಿತ ನೋಡಲ್ಲ. ಹಳೆ ಚಿತ್ರಗಳನ್ನ ಯಾವಾಗ್ಲೂ ಹೋಗಿ ಚಿತ್ರಮಂದಿರದಲ್ಲಿ ನೋಡ್ತಾ ಇದ್ದೀವಿ.
4: ಯಾವ ಬರಲ್ರಿ ನೋಡ್ತಿದ್ರಿ ಮೇಡಮ್? ಕೃಷ್ಣವರ್ಧನ್ ಅವರು ಅಲ್ಲಿಂದ, ರಾಜಕುಮಾರ್ ಅವರು ಮೇಡಮ್.
3: ಹಳೆ ಕಾಲದ ಚಿತ್ರಗಳನ್ನ ಎಲ್ಲದನ್ನು ನೀವು ಥಿಯೇಟರ್ ಅಲ್ಲೇ ನೋಡಿದ್ದೀರಾ?
4: ಖಂಡಿತ ನೋಡ್ತೀವಿ ಮೇಡಮ್.
3: ಆಯ್ತು, ನೀವು ಕೇಳಿರುವಂತಹ ದೇವತಾ ಮನುಷ್ಯ ಚಿತ್ರದ ಈ ಗೀತೆ ಪ್ರಸಾರ ಆಗ್ತದೆ, ಕೇಳಿ.
4: ನಮಸ್ಕಾರ ಮೇಡಮ್.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ನಮಸ್ತೆ.
3: ನಮಸ್ಕಾರ ಮೇಡಮ್.
2: ತಮ್ಮ ಪರಿಚಯ ಮಾಡ್ಕೊಳ್ಳಿ.
3: ನಾವು ಬೇಲೂರು ಕುವೆಂಪು ನಗರದಿಂದ ಎಂಪಿ ಮಹಾಲಿಂಗಪ್ಪ ಅಂತ ಹೇಳಿ ಮೇಡಮ್.
2: ಎಂಪಿ ಮಹಾಲಿಂಗಪ್ಪ ಅವರು ಬೇಲೂರಿಂದ ಕರೆ ಮಾಡಿದ್ದೀರಾ?
3: ಹೌದು ಮೇಡಮ್.
2: ಏನ್ ಮಾಡ್ತಾ ಇರೋದು ಮಹಾಲಿಂಗಪ್ಪ ಅವರು?
3: ನಾನು ಮೇಡಮ್ ಸೆಂಟ್ರಲ್ ಗೌರ್ಮೆಂಟ್ ರಿಟೈರ್ಡ್.
2: ನಿವೃತ್ತರಾಗಿದ್ದೀರಾ?
3: ನಿವೃತ್ತರಾಗಿ ಇವಾಗ ಡಾಕ್ಟರ್ ನರ್ಸಗೌಡ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ.
2: ಏನ್ ಯಾವ ಗೀತೆ ಬೇಕಾಗಿತ್ತು ನಿಮ್ಗೆ?
3: ಇವಾಗ ನಮ್ಮ ಅಮರ್ ಟೈಲರ್ ಅಂತ ಜೆಪಿ ನಗರದಲ್ಲಿ ಇದ್ದಾರೆ, ಅವ್ರಿಗೋಸ್ಕರ ಬಂಗಾರದ ಜಿಂಕೆ.
2: ಬಂಗಾರದ ಜಿಂಕೆ ನಿಮ್ಮ ಸ್ನೇಹಿತರಿಗಾಗಿ?
3: ಹೌದು ಮೇಡಮ್, ಬಸವರಾಜು ಅಂತ ಅಮರ್ ಟೈಲರ್.
2: ಸರಿ ಸರಿ, ಆಯ್ತು. ನೀವು ಕೇಳಿರುವಂತ ಗೀತೆ ಪ್ರಸಾರ ಆಗ್ತದೆ, ಕೇಳಿ.
3: ಥ್ಯಾಂಕ್ ಯು ಮೇಡಮ್.
2: ಈ ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

0: ನಮಸ್ತೆ.
1: ನಮಸ್ತೆ ಮೇಡಮ್, ನನ್ನ ಹೆಸರು ಹೇಮಾಕ್ಷಿ ದಾಸ್ಶೆಟ್ಟಿ ಅಂತ.
0: ಹೇಮಾಕ್ಷಿ
1: ಹಾಸನ ಉದಯಗಿರಿ ಬಡಾವಣೆಯಿಂದ.
0: ಹೇಮಾಕ್ಷಿ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
1: ಥ್ಯಾಂಕ್ಸ್ ಮೇಡಮ್.
0: ಹೇಮಾಕ್ಷಿ ಅವರು ಏನ್ ಮಾಡ್ತಾ ಇರೋದು
1: ಮೇಡಮ್? ನಾನ್ ಗೃಹಿಣಿ ಮೇಡಮ್, ಮನೇಲೆ ಇರೋದು.
0: ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಕೇಳ್ತೀರಾ?
1: ಹೌದು ಮೇಡಮ್, ನಾನ್ ತುಂಬಾನೇ ಕೇಳ್ತೀನಿ, ಮತ್ತೆ ಫೋನ್ ಮಾಡ್ತಿರ್ತೀನಿ. ಎಲ್ಲ ಕಾರ್ಯಕ್ರಮಕ್ಕೂ ಫೋನ್ ಮಾಡ್ತೀನಿ, ಅಂದ್ರೆ ಸಿಕ್ಕಿದಾಗ ಮಾತಾಡ್ತೀನಿ, ಸಿಕ್ಕಿದ್ರೆ ಬೇಜಾರಿಲ್ಲ.
0: ಹೌದಾ? ಯಾವ ಗೀತೆ ಬೇಕಾಗಿತ್ತು ಹೇಮಾಕ್ಷಿ ಅವ್ರಿಗೆ?
1: ಮೇಡಮ್ ನನಗೆ ಲೀಲಾವತಿ ಫಿಲಂ ಅಲ್ಲಿ ನೋಡುಬಾ ನೋಡುಬಾ ನಮ್ಮೂರ ಅಂತ ಒಂದು ಹಾಡಿದೆಯಲ್ಲ ಮೇಡಮ್, ಅದನ್ನ ಹಾಕಿ ಮೇಡಮ್.
0: ಹೌದಾ, ಈ ಗೀತೆ ನಿಮ್ಗೆ ತುಂಬಾ ಇಷ್ಟನಾ?
1: ಹೌದು ಮೇಡಮ್, ತುಂಬಾ ಇಷ್ಟ, ಮತ್ತೆ ನಮ್ಮೂರು ಇಷ್ಟ ಮೇಡಮ್. ನಮ್ಮೂರು ಹಂಗೆ ಇದೆ.
0: ನಿಮ್ಮೂರು ಇದೇ ತರ ಇದೆಯಾ?
1: ನಮ್ಮೂರು ಅಂದ್ರೆ ಏರಿ ಮೇಲೆ ಹೋಗ್ತಾ ಇದ್ರೆ ಮೇಡಮ್, ಎರಡೇ ಕಡೆ ಗದ್ದೆ, ಬಲ್ಲೆ ಕಡೆ ಕೆರೆ, ತಾವ್ರೆ ಹೂವು ತುಂಬಾ, ಕೆರೆ ತುಂಬಾ ತಾವ್ರೆ ಹೂವು ಇದೆ, ಮತ್ತೆ ತುಂಬಾನೇ ಚೆನ್ನಾಗಿರುತ್ತದೆ ಮೇಡಮ್ ನಮ್ಮೂರು.
0: ಹೌದಾ? ಈ ಹಾಡ್ ಕೇಳ್ಬೇಕಾದ್ರೆಲ್ಲ ನಿಮ್ಮೂರ ಒಂದು

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ನಮಸ್ತೆ.
3: ನಮಸ್ತೆ ಮೇಡಮ್.
2: ತಮ್ಮ ಪರಿಚಯ ಮಾಡ್ಕೊಳ್ಳಿ.
3: ಚಿತ್ರದುರ್ಗದಿಂದ ಮೇಡಮ್, ರೂಪಾ ಪಾಂಡುರಂಗರ.
2: ಚಿತ್ರದುರ್ಗದ ಕಲ್ಲಿನ ಕೋಟೆಯಿಂದ.
3: ಹೌದು ಮೇಡಮ್.
2: ರೂಪಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದ.
2: ರೂಪಾ ಅವರೇ, ಏನ್ ಮಾಡ್ತಾ ಇರೋದು?
3: ನಾನು ಗೃಹಿಣಿ.
2: ಗೃಹಿಣಿ?
3: ಹೌದು ಮೇಡಮ್.
2: ನಿಮ್ಮ ಮನೆ ಚಿತ್ರದುರ್ಗದಲ್ಲೇನಾ ಅಥವಾ ಹಳ್ಳಿನ?
3: ಇಲ್ಲ ಇಲ್ಲ, ದುರ್ಗದಲ್ಲೇ ಮೇಡಮ್.
2: ದುರ್ಗದಲ್ಲೇನಾ?
3: ಹೋಗ್ತಾ
2: ಇರ್ತೀರಾ?
3: ಕೋಟೆ ಹತ್ರವೇ ಮೇಡಮ್, ಸ್ವಲ್ಪ ಹತ್ರನೇ ಆಗುತ್ತೆ.
2: ಕೋಟೆ ಹತ್ರನೇ ನಿಮ್ಮ ಮನೆ
3: ಇರೋದಾ? ಹೋಗ್ತಾ ಇರ್ತೀನಿ.
2: ಹೌದಾ
3: ಮೇಡಮ್.
2: ನಿಮ್ಮ ಊರ್ ಸೈಡ್ ಮಳೆ ಬಂದಿದ್ಯಾ?
3: ಇಲ್ಲ ಮೇಡಮ್, ಈ ಕಡೆ ಮಳೆ ಇಲ್ಲ. ನಾನ್ ಲಾಸ್ಟ್ ವೀಕ್ ಎಲ್ಲ ರಜಾ ಇತ್ತಂತ ಮಗನಿಗೆ ಹೋಗಿದ್ದೆ ಮೇಡಮ್, ಅಲ್ಲಿ ಬಂತು.
2: ಹೌದಾ? ಯಾವ ಗೀತೆ ಕೇಳೋದಕ್ಕೆ ಇಷ್ಟಪಡ್ತೀರಾ
3: ಮೇಡಮ್? ದಿನ ಅಂತ ಹಾಡಿದ್ರೆ
2: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರು ಹಾಡಿರೋದು.
3: ಹೌದು ಮೇಡಮ್.
2: ಈ ಚಿತ್ರವನ್ನ ನೋಡಿದಿರಾ?
3: ಫಿಲಂ ನೋಡಿಲ್ಲ ಮೇಡಮ್, ಹಾಡ್ ಕೇಳ್ಬೇಕು.

0: ಇವತ್ತು ನನ್ನ ಬರ್ತ್ಡೇ ಇತ್ತು ಮೇಡಮ್, ಹಾಗೆ ಕೇಳ್ತಾ ಇದ್ದೀನಿ.
1: ಓ, ನಿಮ್ಮ ಒಂದು ಇವತ್ತು ಬರ್ತ್ಡೇಗಾಗಿ ಗೀತೆಯನ್ನ ಕೇಳ್ತಾ ಇದ್ದೀರಾ.
0: ಹೌದು ಮೇಡಮ್, ಹೌದು.
1: ಆಯ್ತು, ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ರೂಪಾ ಅವರೇ.
0: ಧನ್ಯವಾದ.
1: ಕಾರ್ಯಕ್ರಮದಲ್ಲಿ ನಿಮಗಾಗಿ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ.
0: ಧನ್ಯವಾದಗಳು.

0: ನಮಸ್ತೆ.
1: ನಮಸ್ಕಾರ,
0: ಯಾರು, ಎಲ್ಲಿಂದ ಕರೆ ಮಾಡಿದ್ದೀರಾ, ತಮ್ಮ
1: ನಾನು
0: ಪರಿಚಯ ಮಾಡ್ಕೊಳ್ಳಿ.
1: ಪುರುಷೋತ್ತಮ್ ಅಂತ ಮೇಡಮ್, ಅರಸೀಕೆರೆಯಿಂದ ಕಾಲ್ ಮಾಡ್ತಾ ಇದ್ದೀನಿ.
0: ಹೌದಾ,
1: ಒಂದು ಸಾಂಗ್ ಬೇಕಾಗಿತ್ತು.
0: ಸಾಂಗ್ ಬೇಕಾಗಿತ್ತ, ಯಾವ ಗೀತೆ ಬೇಕಾಗಿತ್ತು ನಿಮ್ಗೆ?
1: ನನಗೆ ಈ ಹೃದಯದಲ್ಲಿ ಇದೇನಿದು ಅಂತ ಒಂದು ಸಾಂಗ್ ಇದೆ, ಅದು ದೇವತಾ ಮನುಷ್ಯ ಫಿಲ್ಮ್ದು. ಆ ಸಾಂಗ್ ನನಗೆ ತುಂಬಾ ಇಷ್ಟ.
0: ಡಾಕ್ಟರ್
1: ಸರ್ ಮಾಡಿ.
0: ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರೋದು.
1: ಹೌದು.
0: ಈ ಗೀತೆ ಯಾಕಾಗಿ ನಿಮ್ಗೆ ಇಷ್ಟ?
1: ಅದು ಯಾಕೆ ಅಂತ ಹೇಳಿದ್ರೆ, ಉಪೇಂದ್ರ ಕುಮಾರ್ ಅದ್ಭುತವಾದ ಒಂದು ಮ್ಯೂಸಿಕ್ ಮಾಡಿದ್ದಾರೆ. ಟ್ಯೂನಿಂಗ್ ತುಂಬಾ ಚೆನ್ನಾಗಿದೆ. ಮತ್ತೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಗೀತಾ ಅವರ ಅಭಿನಯ, ಬಹಳ ಅದ್ಭುತವಾದ ಗೀತೆ. ಕೇಳಿದ್ರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸುವಂತಹ ಗೀತೆ, ಸವಿ ನೆನಪಿನ ಗೀತೆ.
0: ಹೌದಾ,
1: ಹಾಗಾಗಿ ದಯವಿಟ್ಟು ಆ ಸಾಂಗ್ ಪ್ಲೇ ಮಾಡಿ.
0: ನೀವು ಹೇಳ್ತಾ ಇರೋದನ್ನ ಕೇಳಿದ್ರೆ ನಮಗೂ ಕೂಡ ಕೇಳಬೇಕು ಅನ್ಸುತ್ತೆ. ಖಂಡಿತವಾಗ್ಲೂ ನಿಮ್ಮ ಈ ಗೀತೆ ಪ್ರಸಾರ ಆಗ್ತದೆ, ಕೇಳಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದಗಳು.

0: ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ತಮ್ಮ ಪರಿಚಯ ಮಾಡ್ಕೊಳ್ಳಿ.
1: ತಮ್ಮ ಚಿಕ್ಕಮಂಗ್ಳೂರಿಂದ ಸುಜಾತಾ ದಿವಾಕರ್.
0: ಓ, ಸುಜಾತಾ ದಿವಾಕರ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನೀವೇ ಕೊನೆಯ ಕರ ಇವತ್ತು.
1: ಧನ್ಯವಾದಗಳು ಮೇಡಮ್.
0: ಚೆನ್ನಾಗಿದ್ದೀರಾ ಸುಜಾತಾ ಅವರು?
1: ಮೇಡಮ್,
0: ಯಾವ ಗೀತೆ ಬೇಕಾಗಿತ್ತು ನಿಮ್ಗೆ?
1: ವಸಂತ ಗೀತೆಯಿಂದ ಆಯಾದ ಈ ಸಂಜೆ.
0: ಸಂಜೆನೂ ಆಗಿದೆ, ಒಳ್ಳೆ ಗೀತೆನ ಕೇಳಿದ್ದೀರಾ ಸಂಜೆ ಟೈಮಲ್ಲಿ. ನೀವೇ ಕೊನೆಯ ಕಾಲರ್ ಆಗಿರೋದ್ರಿಂದ ಹಾಡನ್ನ ಪ್ರಸಾರ ಮಾಡ್ತಿದೀವಿ, ಹಾಯಾಗಿ ಕೇಳಿ.
1: ಓಕೆ ಮೇಡಮ್, ಥ್ಯಾಂಕ್ ಯು.

ಆಕಾಶವಾಣಿ ಹಾಸನ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ.

0: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
1: ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇಂದು ರಾತ್ರಿ 8 ಗಂಟೆಗೆ ದಾವಣಗೆರೆಯ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಭಾರತದ ಗೌರವಾನ್ವಿತ ಉಪರಾಷ್ಟಪತಿಗಳ ಭೇಟಿ ಕುರಿತ ರೇಡಿಯೋ ವರದಿಯನ್ನು ಕೇಳಬಹುದು. ಈ ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನಿಂಗ್ ಕಾರ್ಯಕ್ರಮ, 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ, 6:50 ಕೃಷಿರಂಗ, ಕೃಷಿ ಬದುಕಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಕೃಷಿಕ ಎಫ್ಎಂ ಗಂಗಾಧರಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 9:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಪಾಟ್ಲೈಟ್, 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನ, 10:00 ಮಧುರ ಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ ಮೂಡಿಬರುವುದು, 10:30 ಗೀತ್ ಗಾತಾ ಚೆಲ್ ನಿಲಯದ ನಾಳೆ ಬೆಳಗಿನ ಪ್ರಸಾರದಲ್ಲಿ, 6:10 ಸ್ತುತಿಮಲ್ಲಿಕ, 6:30 ಚಿಂತನ ಡಾ ಡಿಸಿ ಗೀತಾ ಅವರಿಂದ, 6:35 ಹಾಗೂ 7:15 ಭಾವಗೀತೆಗಳನ್ನು ಕೇಳಬಹುದು, 6:45 ರೈತರಿಗೆ ಸಲಹೆ, ನಾಳೆ ಬೆಳಗ್ಗೆ 6:50 ಹಾಗೂ ಸಂಜೆ 6:15 ನಮ್ಮ ನಿಲಯದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಿಪಟೂರಿನ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು. 8:00-7:45 ಸವಿಗಾನ, 8:30 ಜಾನಪದ ಲೋಕ. ಜಾನಪದ ಲೋಕ ಕಾರ್ಯಕ್ರಮದಲ್ಲಿ ಹೊಳೆನರಸೀಪುರ ತಾಲೂಕು ಹಳೆಕೋಟೆ ಹೋಬಳಿಯ ಶ್ರೀರಾಮನಗರದ ಪಿ ಚೆನ್ನರಾಯಿ ಮತ್ತು ಸಂಗಡಿಗರಾದ ಐಇ ಹರೀಶ್, ಎಂಎನ್ ಲೋಕೇಶ್, ಜಿಡಿ ಪರಮೇಶ್ ಅವರೊಂದಿಗೆ ಆತ್ಮೀಯ ಮಾತುಕತೆ ಹಾಗೂ ಜನಪದ ಗೀತೆಗಳನ್ನು ಕೇಳಬಹುದು. 9:00 ರಂಗ್ ಬಿರಂಗೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಬಾಲನಂದನ ಚಿಲಿಪಿಲಿ ಮುಂದುವರೆದ ಭಾಗ. ಭಾಗವಹಿಸುತ್ತಾರೆ ಧುವನ್ ಶೆಟ್ಟಿ ಆರ್ ಇವರೊಂದಿಗೆ ಲಿಖಿತಾ ಎಂಪಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 10:30 ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. 11:00 ಫುಲ್ವಾರಿ ಗೀತೊಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಕುರಿತು ಭಾಷಣ. ಭಾಷಣಕಾರರು ಶಾಂತಲಾ ಎಸ್ ಮುಕುಂದಿಮಠ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಭಾವಗೀತೆಗಳು. 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ವಿಶ್ವ ತಂಬಾಕು ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 1:00 ಪ್ರಗತಿಪಥ ಪಿಎಂ ಕುಸುಮ್ ಯೋಜನೆ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ರವಿಶಂಕರ್ ಜಿಆರ್. ಇದು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ಹಾಗೂ 1:30 ಭಾವಗೀತೆಗಳು, 1:30 ಹಾಗೂ 2:40 ಚಿತ್ರಗೀತೆಗಳು. ಮಧ್ಯಾಹ್ನ 3:00 ಮನ್ ಚಹ ಗೀತ್. ಮಧ್ಯಾಹ್ನ 3:30 ನಾಟ್ಯ ತರಂಗ್. ಸಂಜೆ 4:00 ಬಾಂಬೆ ಟಾಕೀಸ್ ಮುಂಬೈ ವಿಭಾರತಿ ಕೇಂದ್ರದಿಂದ. ಸಂಜೆ 5:00 ನಮ್ಮ ನಿಲಯದಿಂದ ನಿಮ್ಮ ಸಂದೇಶ ಮೇಘ ಸಂಗೀತ. 6:20 ಭಾವಗೀತೆಗಳು, 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ತೆಂಗಿನ ತೇರು ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣೆ ಬಾನಲಿ ಅಭಿಯಾನ ಕುರಿತ ಸರಣಿ ಕಾರ್ಯಕ್ರಮ. ತೆಂಗು ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ಕೀಟಗಳು ಹಾಗೂ ಅವುಗಳ ನಿಯಂತ್ರಣ ಕ್ರಮಗಳ ಕುರಿತು ಅರಸೀಕೆರೆಯ ಬೋರ್ಲಕೊಪ್ಪಲಿನ ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಡಾ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗೋರಾ ರವಿಶಂಕರ್. 8:00 ಚಿತ್ರಗೀತೆಗಳು, 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್, 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ. ಲೇಖಕರು ಹಾಗೂ ವರದಿಗಾರರಾದ ಪ್ರಮೋದ್ ಹೆಗಡೆ ಅವರ ಸಂದರ್ಶನ. ನಂತರ ಮಿಲಿಂದ್ ಮ್ಯಾಗೇರಿ, ಗಿರೀಶ್ ವಿ, ವೀಣಾ ಪ್ರವೇಕ್ ಆಚಾರ್ ಅವರಿಂದ ಜನಪದ ಗೀತೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಮಿತಾ ಮೊಕಾಶಿ ಅವರ ಗಾಯನವನ್ನು ಕೇಳಬಹುದು. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳು. ಆಕಾಶವಾಣಿ ಹಾಸನ. ಈಗ ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: affecting the nation's demography. He was addressing the troops and public gathering after inaugurating the strategically crucial G7 and G13 border outposts along the India-Pakistan border in Bhuj, Gujarat today. The minister said the central government is leveraging cutting-edge technology, including drones, radars and modern fencing, to establish an unbreachable, leak-proof security grid. The Home Minister announced a major structural shift in border management with the introduction of a new quadripartite security grid. Union Agriculture Minister Shivraj Singh Chauhan today said that a national seed reserve of 1,74,000 quintals has been established to ensure the seed availability to the farmers. Addressing media on the second day of National Conference on Agriculture for Kharif Campaign 2026 in New Delhi, Mr. Chauhan said that 9,76,000 farmer IDs have been created so far. He said that the farmers will no longer need separate documents to access different schemes. Mr. Chauhan stressed the need for transparency in fertilizer distribution, prevention of black marketing, and ensuring proper supply to genuine farmers. He said that the government remains committed to protecting farmers' interests and ensuring that fertilizers are utilized solely for agricultural purposes. The government has said that there is sufficient stock of petrol, diesel and LPG in the country and all the refineries are operating at the optimum level. Addressing an inter-ministerial media briefing in New Delhi, Joint Secretary in the Ministry of Petroleum and Natural Gas Sujata Sharma said that LPG production is all-time high, which is around 92,000 metric tons per day.
1: LPG ka production, it also depends on the optimization activity which is taken up within the refinery, and that impacts the production, and that's why we have slight up and down. One thing. Second is, we are also giving the part of the pool for C3, C4 molecules. Third important thing is, some of the refineries have come back to operations, and other than that, we are getting more, you know, LPG because of the optimization from some of the refiners.
0: Ms. Sharma also informed that no dry out has been reported at any LPG distributorship. Speaking about retail outlets, 150 districts have reported 30% growth in petrol, while 156 districts reported more than 30%. She said that the government is reviewing the situation. The Supreme Court today directed all high courts across the country to pronounce judgments within 3 months of reserving them. The Apex Court also noted that delays in the delivery of judgments can cause irreparable harm to litigants, emphasizing that faster decisions are required in cases of personal liberty. A bench comprising Chief Justice Suryakant and Justice Joy Mallya Bagchi said that orders in bail applications should be pronounced the same day, and if they are reserved, they must be pronounced and uploaded the next day. Issuing a slew of directions, the top court said that order of bail or sentence suspension should be communicated to the jail authorities as soon as it is pronounced, and the under-trial convict should be released preferably the same day or at the most the next day. The Supreme Court today stressed accountability for the lapses in the NEET paper leak case. A bench of Justices P.S. Narasimha and Alok Aradhe was hearing pleas on the matter, including one seeking a direction to replace or restructure the National Testing Agency with a robust and autonomous body to conduct the medical entrance examination. The bench asked the centre to file an affidavit and posted the matter for hearing in the second week of July. Solicitor General Tushar Mehta told the bench that the government is concerned about the youth and is committed to ensuring there are no lacunae. Benchmark domestic equity indices shed around 1.5% today after sell-off across most sectors intensified in the final hour of the trade. The BSE Sensex plunged 1,092 points to close at 74,776. The NSE Nifty fell 359 points to settle at 23,548. In IPL cricket, Gujarat Titans will clash with Rajasthan Royals in qualifier 2 match in New Chandigarh this evening. The match will start at 7:30 p.m. And that is the end of this news bulletin.
2: Akashvani Hasana FM Kampananka 102.2 MHz kalu.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸವಾಲುಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಈಗ ಕಾಣೆಯಾದವರ ಬಗ್ಗೆ. ಈಗ ಅಪರಿಚಿತ ವಾರಸುದಾರರ ಅಪರಿಚಿತ ಶವ ಪತ್ತೆಗಾಗಿ ಸುಮಾರು 55-60 ವರ್ಷದ ಅಪರಿಚಿತ ಹೆಂಗಸಿನ ಶವ ಎಸ್ಎಂ ಕೃಷ್ಣನಗರದ ಮುಖ್ಯ ದ್ವಾರದ ಬಳಿ ದೊರೆತಿರುತ್ತದೆ. 55-60 ವರ್ಷ ವಯಸ್ಸು, 150 ಸೆಂಟಿಮೀಟರ್, ದುಂಡುಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಬಣ್ಣ, ತಲೆಯಲ್ಲಿ ಕಪ್ಪು ಮತ್ತು ಬಿಳಿ ಮಿಶ್ರಿತ ಕೂದಲು ಇರುತ್ತದೆ. ಕೆಂಪು ಬಣ್ಣದ ನೈಟಿ ಧರಿಸಿರುತ್ತಾರೆ. ಬಲ ಎದೆಯ ಮೇಲೆ ಕಪ್ಪು ಮಚ್ಚೆ ಇರುತ್ತದೆ. ಎಡಕಾಲಿನ ತೊಡೆ ಹಾಗೂ ಮಂಡಿಯ ಕೆಳಭಾಗದಲ್ಲಿ ಗಾಯದ ಗುರುತು ಇರುತ್ತದೆ. ಈಗ ಹೇಳಿದ ಅಪರಿಚಿತ ಶವದ ವಾರಸುದಾರರು ಯಾರಾದರೂ ಇದ್ದಲ್ಲಿ ಬಡಾವಣೆ ಪೊಲೀಸ್ ಠಾಣೆಗೆ ತಿಳಿಸಬೇಕೆಂದು ಪ್ರಕಟಣೆ ಕೋರಿದೆ. ಪ್ರಕಟಣೆ ಕೇಳಿದಿರಿ. ಅರಕಲಗೂಡು ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ 135ನೇ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಹಬ್ಬ 2026 ಕಾರ್ಯಕ್ರಮವನ್ನು ಇದೇ ಮೇ 30ರಂದು ಶನಿವಾರ ಅರಕಲಗೂಡಿನ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಸಚಿವರು, ಗಣ್ಯರು ಭಾಗವಹಿಸಲಿದ್ದು ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳ ಕುರಿತು ವಿಶೇಷ ಉಪನ್ಯಾಸಗಳು ನಡೆಯಲಿವೆ. ಅರಕಲಗೂಡು ತಾಲೂಕಿನ ವಿವಿಧ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದು ಅರಕಲಗೂಡು ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಹಾಸನ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಕೆಎಸ್ ನರಸಿಂಹಸ್ವಾಮಿ ಅವರ ಕವಿತೆ ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆದರಿದೆ ಗೀತಾ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಜಿಆರ್ಟಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 944-8720-237.
5: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
9: ಕೇಳಿ ಇನ್ನು ಮುಂದೆ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಕವಿತೆ. ಹಾಡಿದ್ದಾರೆ ರಮೇಶ್ ಚಂದ್ರ ಹಾಗೂ ದಿವ್ಯಾ ರಾಘವನ್. ಸಂಗಾತಿ ನೀನೆ ನನ್ನ ಜೀವ, ಈ ಸಂಪ್ರೀತಿ ಹೃದಯ ಮಿಡಿದ ಭಾವ.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ.
4: ಮೊದಲು ಜುಮ್ಕಿ
3: ಇಲ್ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
4: ಆದ್ರೆ ಆ ಜುಮ್ಕಿ
3: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
5: ಆರ್ಬಿಐ ಹೇಳುತ್ತೆ
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
6: ಜಿಆರ್ಪಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
7: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಡಾಕ್ಟರ್ HS ವೆಂಕಟೇಶಮೂರ್ತಿ ಅವರ ಕವಿತೆ ಒಂದು ಪ್ರೇಮಗೀತೆ ನಾನದಕ್ಕೆ ಸೋತೆ. ಹಾಡಿದ್ದಾರೆ ಸಿ ಅಶ್ವಥ್.

ಆಕಾಶವಾಣಿ ಹಾಸನ. ಈಗ ವೇಳೆ 6:30 ನಿಮಿಷಗಳಾಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಅವಲೋಕನ.
1: ಆಕಾಶವಾಣಿ ಅವಲೋಕನ. ವಿಷಯ: ಭಾರತ ಬದಲಾಗುತ್ತಿರುವ ಕಾರ್ಯಪಡೆಯಲ್ಲಿ ಮಹಿಳಾ ಶಕ್ತಿ. ಬರೆದವರು ಸಂತೋಷ್, ಓದುತ್ತಿರುವವರು ಸರ್ವಮಂಗಳ ಎಂ. ಭಾರತದ ಕಾರ್ಯಪಡೆಯಲ್ಲಿ ಮಹಿಳೆಯರು ವಿಶೇಷ ಪ್ರಾತಿನಿಧ್ಯ ವಹಿಸುತ್ತಿದ್ದಾರೆ. ಅವರು ಕೇವಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕ ರಂಗಕ್ಕೆ ಪ್ರವೇಶಿಸುತ್ತಿಲ್ಲ, ಬದಲಾಗಿ ವಿವಿಧ ವಲಯಗಳು, ವ್ಯವಸ್ಥೆಗಳು ಮತ್ತು ಉದಯೋನ್ಮುಖ ಅವಕಾಶಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಬದಲಾವಣೆಯು ದತ್ತಾಂಶಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಕಾರ್ಮಿಕ ಬಲ ಸಮೀಕ್ಷೆಯ ಪ್ರಕಾರ ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆಯು 2017-18 23.3% ಇದ್ದುದು 2025 ವೇಳೆಗೆ 40% ಏರಿದೆ. ಗ್ರಾಮೀಣ ಭಾರತ ಈ ಬದಲಾವಣೆಯ ನೇತೃತ್ವವನ್ನು ಮುಂದುವರೆಸುತ್ತಿದ್ದು, ಮಹಿಳೆಯರು ಕೆಲಸದಲ್ಲಿ ಹೇಗೆ ತೊಡಗಿಸಿಕೊಳ್ಳುತ್ತಾರೆ ಎಂಬುದರಲ್ಲಿ ರಚನಾತ್ಮಕ ಬದಲಾವಣೆಯನ್ನು ಇದು ಸೂಚಿಸುತ್ತದೆ. ಅವರು ಕೇವಲ ಸಾಂದರ್ಭಿಕ ಕೊಡುಗೆದಾರರಾಗಿರದೆ ಸ್ಥಿರ ಆರ್ಥಿಕ ಪಾಲ್ಗೊಳ್ಳುವವರಾಗುತ್ತಿದ್ದಾರೆ. ಹಳ್ಳಿಗಳು ಮತ್ತು ಸಣ್ಣ ಪಟ್ಟಣಗಳಲ್ಲಿ ಮಹಿಳೆಯರು ಅಭೂತಪೂರ್ವ ಪ್ರಮಾಣದಲ್ಲಿ ಸಾಂಪ್ರದಾಯಿಕ ಪಾತ್ರವನ್ನು ಮೀರಿ ಉದ್ಯಮಶೀಲತೆಯತ್ತ ಸಾಗುತ್ತಿದ್ದಾರೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟೀಯ ಗ್ರಾಮೀಣ ಜೀವನೋಪಾಯದ ಅಭಿಯಾನದಡಿಯಲ್ಲಿ 10 ಕೋಟಿಗೂ ಹೆಚ್ಚು ಮಹಿಳಾ ಕುಟುಂಬಗಳನ್ನು ಸ್ವಸಹಾಯ ಸಂಘಗಳಲ್ಲಿ ಸಂಘಟಿಸಲಾಗಿದೆ. ಆರ್ಥಿಕ ಒಳಗೊಳ್ಳುವಿಕೆಯ ಹಾದಿಯಾಗಿ ಪ್ರಾರಂಭವಾದ ಇದು ಇಂದು ಕಿರು ಉದ್ಯಮಗಳ ಜಾಲವಾಗಿ ಸ್ಥಿರವಾಗಿ ವಿಕಸನಗೊಂಡಿದೆ. ಅಲ್ಲಿ ಮಹಿಳೆಯರು ಉತ್ಪಾದಿಸುತ್ತಿದ್ದಾರೆ, ನಿರ್ವಹಿಸುತ್ತಿದ್ದಾರೆ ಮತ್ತು ಮಾರಾಟ ಮಾಡುತ್ತಿದ್ದಾರೆ, ಹಾಗೂ ಅನೇಕ ಬಾರಿ ತಮ್ಮ ಕುಟುಂಬಗಳ ಪ್ರಾಥಮಿಕ ಗಳಿಕೆದಾರರಾಗುತ್ತಿದ್ದಾರೆ. ಇದು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಬಲಗೊಂಡಿದೆ. ಲಖಪತಿ ದೀದಿ ಕಾರ್ಯಕ್ರಮದಂತಹ ಉಪಕ್ರಮ ಸುಸ್ಥಿರವಾಗಿ ಹೆಚ್ಚಿಸಿಕೊಳ್ಳಲು ಅನುವು ಮಾಡಿಕೊಡುವತ್ತ ಗಮನಹರಿಸಿವೆ. ಇದರ ಗುರಿ ವಾರ್ಷಿಕವಾಗಿ 100,00,000 ಹೆಚ್ಚು ಗಳಿಸುವ ಕೋಟಿಗಟ್ಟಲೆ ಮಹಿಳಾ ಉದ್ಯಮಿಗಳನ್ನು ಸೃಷ್ಟಿಸುವುದಾಗಿದೆ. ಸಾಲ ಸೌಲಭ್ಯ, ಕೌಶಲ್ಯ ಮತ್ತು ಮಾರುಕಟ್ಟೆ ಸಂಪರ್ಕಗಳ ವಿಸ್ತೃತ ಲಭ್ಯತೆಯೊಂದಿಗೆ ಇದು ಕೇವಲ ಪಾಲ್ಗೊಳ್ಳುವಿಕೆಯಿಂದ ಆದಾಯ ಭದ್ರತೆಯತ್ತ ಸಾಗುತ್ತಿರುವ ಪರಿವರ್ತನೆಯನ್ನು ಗುರುತಿಸುತ್ತದೆ. ಇಲ್ಲಿ ಮಹಿಳೆಯರು ಕೇವಲ ಕೆಲಸ ಮಾಡುತ್ತಿಲ್ಲ, ಬದಲಾಗಿ ಹೆಚ್ಚು ಹಿತೋಹಾರಿ ಜೀವನೋಪಾಯಗಳನ್ನು ನಿರ್ಮಿಸುತ್ತಿದ್ದಾರೆ. ಈ ಉದ್ಯಮಶೀಲತೆಯ ಬದಲಾವಣೆಯು ಭಾರತದ ವಿಸ್ತರಿಸುತ್ತಿರುವ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯಲ್ಲೂ ಪ್ರತಿಫಲಿಸುತ್ತಿದೆ. ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮದಡಿಯಲ್ಲಿ ಭಾರತ ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಕೇಂದ್ರವಾಗಿ ಹೊರಹೊಮ್ಮಿದೆ. 2.2 ಲಕ್ಷಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು 23.3 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿವೆ. ಅದೇ ಸಮಯದಲ್ಲಿ ಕೌಶಲ್ಯಗಳ ಲಭ್ಯತೆಯು ಹೊಸ ಹಾದಿಗಳನ್ನು ತೆರೆಯುತ್ತಿದೆ. ಸ್ಕಿಲ್ ಇಂಡಿಯಾ ಮಿಷನ್ ಮತ್ತು ಇತರ ಸರ್ಕಾರಿ ಪ್ರಾಯೋಜಿತ ಕೌಶಲ್ಯ ಕಾರ್ಯಕ್ರಮಗಳ ಅಡಿಯಲ್ಲಿ ಮಹಿಳೆಯರಿಗೆ ವಿವಿಧ ವಲಯಗಳಲ್ಲಿ ಉದ್ಯಮಕ್ಕೆ ಪೂರಕವಾದ ಕೌಶಲ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಉದ್ಯಮಕ್ಕೆ ಸಂಬಂಧಿಸಿದ ಕೌಶಲ್ಯಗಳ ಮೇಲಿನ ಈ ಹೆಚ್ಚುತ್ತಿರುವ ಒತ್ತು ಉದ್ಯೋಗಾವಕಾಶಗಳನ್ನು ಸುಧಾರಿಸಲು ಮತ್ತು ಹೆಚ್ಚು ಸ್ಥಿರ ಹಾಗೂ ಉತ್ಪಾದಕ ಜೀವನೋಪಾಯದತ್ತ ಪರಿವರ್ತನೆಯಾಗಲು ಸಹಾಯ ಮಾಡುತ್ತಿದೆ. ಈ ಸಂಹಿತೆಗಳು ಸಾರ್ವತ್ರಿಕ ಸಾಮಾಜಿಕ ಭದ್ರತೆ, ಕನಿಷ್ಠ ಮತ್ತು ಸಕಾಲಿಕ ವೇತನ ಪಾವತಿ, ಸುರಕ್ಷಿತ ಕೆಲಸದ ಸ್ಥಳಗಳು ಮತ್ತು ಜನರಿಗೆ ವಿಶೇಷವಾಗಿ ನಾರಿ ಶಕ್ತಿ ಮತ್ತು ಯುವಶಕ್ತಿಗೆ ಲಾಭದಾಯಕ ಅವಕಾಶಗಳನ್ನು ಒದಗಿಸಲು ಬಲವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ಭಾರತ ತನ್ನ ಸಾಮಾಜಿಕ ರಕ್ಷಣೆಯ ವ್ಯಾಪ್ತಿಯನ್ನು 2015 ಸುಮಾರು 19% 2025 64%ಕ್ಕೆ ವಿಸ್ತರಿಸಿದೆ. ಇದು ಭವಿಷ್ಯ ನಿಧಿ, ವಿಮೆ ಮತ್ತು ಆರೋಗ್ಯ ರಕ್ಷಣೆ ಸೇರಿದಂತೆ ಸಾಮಾಜಿಕ ಭದ್ರತಾ ಪ್ರಯೋಜನಗಳ ಲಭ್ಯತೆಯಲ್ಲಿನ ಗಣನೀಯ ಹೆಚ್ಚಳವನ್ನು ಪ್ರತಿಫಲಿಸುತ್ತದೆ. ಈ ವಿಸ್ತರಣೆಯು ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಪ್ರಸ್ತುತವಾಗಿದೆ, ಏಕೆಂದರೆ ಅವರು ಅನೌಪಚಾರಿಕ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಬದಲಾಗುತ್ತಿರುವ ಈ ಪರಿಸರದಲ್ಲಿ ಮಹಿಳೆಯರು ಕೇವಲ ಕಾರ್ಯಪಡೆಯ ಭಾಗವಾಗಿ ಉಳಿದಿಲ್ಲ, ಅವರು ಅದರ ಭವಿಷ್ಯವನ್ನು ರೂಪಿಸುವಲ್ಲಿ ಕೇಂದ್ರ ಪಾತ್ರ ವಹಿಸುತ್ತಿದ್ದಾರೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
0: ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಹಾಸನ ಆಕಾಶವಾಣಿ.
2: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
3: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟೆನ್ಸಿವಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಓಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಓಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
2: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಹಾಸನ. ಈಗ ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಈಗ ಸಮಯ 6:37. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು.
3: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನವದೆಹಲಿಯಲ್ಲಿ. ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ

0: ದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗಿಯಾಗಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಬಗ್ಗೆ ಸಮಾಲೋಚನೆ ನಡೆಸಿದರು. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಭೋಜನ ಸವಿಯುತ್ತಾ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ತಕ್ಷಣದ ಆದ್ಯತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ನಾಳೆ ಶಾಸಕಾಂಗ ಸಭೆ ನಿಗದಿಯಾಗಿದ್ದು, ಪಕ್ಷದ ಎಲ್ಲಾ ಶಾಸಕರು ನಗರದಲ್ಲಿ ಇರುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂದು ಮಾಜಿ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಸಂಸ್ಥೆಯೊಂದಕ್ಕೆ ಮಾಹಿತಿ ನೀಡಿರುವ ಅವರು, ಮುಂದಿನ ಎರಡು ದಿನಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಈ ನಿರ್ಧಾರವನ್ನು ಅಧಿಕೃತಗೊಳಿಸಲು ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ ಹಾಗೂ ಅವರ ಪಕ್ಷ ನಿಷ್ಠೆಯನ್ನು ಎಚ್ಕೆ ಪಾಟೀಲ್ ಶ್ಲಾಘಿಸಿದ್ದಾರೆ. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು, ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಇಂದು ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ತಿಳಿಸಿದ್ದಾರೆ. 21ನೇ ಶತಮಾನದಲ್ಲಿ ಜ್ಞಾನ, ನಾವೀನ್ಯತೆ, ಸಂಶೋಧನೆ ಹಾಗೂ ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದ್ದು, ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಯುವ ಇಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಗಳನ್ನು ತೆರೆದಿದ್ದು, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಅವರು ತಿಳಿಸಿದ್ದಾರೆ.
1: The nation has placed a strong emphasis on initiatives such as Digital India, Make in India, Startup India, Skill India, and today semiconductor manufacturing and also the green energy. And this Atmanirbhar Bharat is going to dictate the terms for the entire world in the future. That means we are not going to dictate terms negatively, but we are going to dictate terms in the most positive way. So the entire humanity will be benefited out of the development of India.
0: ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದಂತಹ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದಂತಹ ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಎಂಸಿ ಸುಧಾಕರ್ ಸೇರಿದಂತೆ ಹಲವರು ಗಣ್ಯರು ಭಾಗಿಯಾಗಿದ್ದರು. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳ ಒಳಗೆ ಪ್ರಕಟಿಸಬೇಕೆಂದು ಸುಪ್ರೀಂಕೋರ್ಟ್ ದೇಶದ ಎಲ್ಲಾ ಹೈಕೋರ್ಟ್ಗಳಿಗೆ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಆಗುವ ವಿಳಂಬದಿಂದ ಅರ್ಜಿದಾರರಿಗೆ ಸಮಸ್ಯೆಯಾಗಲಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಕ್ಷಿ ಅವರನ್ನು ಒಳಗೊಂಡಂತಹ ಪೀಠ ಅಭಿಪ್ರಾಯಪಟ್ಟಿದೆ. ಖಾಸಗಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ತ್ವರಿತವಾದ ತೀರ್ಪುಗಳ ಅಗತ್ಯ ಇರುತ್ತದೆ. ಜಾಮೀನು ಅರ್ಜಿಗಳನ್ನು ಕುರಿತಾದ ತೀರ್ಪುಗಳನ್ನು ಅದೇ ದಿನ ಪ್ರಕಟಿಸಬೇಕು. ಒಂದೊಮ್ಮೆ ಕಾಯ್ದಿರಿಸಿದರೆ ಅವುಗಳನ್ನು ಮಾರನೇ ದಿನ ಪ್ರಕಟಿಸಬೇಕು ಎಂದು ತಿಳಿಸಿದೆ. ಜಾಮೀನು ಅಥವಾ ಶಿಕ್ಷೆಯ ರದ್ದತಿ ಆದೇಶವನ್ನು ಪ್ರಕಟಿಸಿದ ತಕ್ಷಣ ಜೈಲು ಅಧಿಕಾರಿಗಳಿಗೆ ತಿಳಿಸಬೇಕು ಮತ್ತು ವಿಚಾರಣೆ ಎದುರಿಸುತ್ತಿರುವಂತಹ ಅಪರಾಧಿಯನ್ನು ಅದೇ ದಿನ ಅಥವಾ ಮರುದಿನ ಬಿಡುಗಡೆ ಮಾಡಬೇಕು ಎನ್ನುವುದು ಸೇರಿದಂತೆ ಹಲವು ನಿರ್ದೇಶನಗಳನ್ನು ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಟ್ಕಳದ ಶಿರಾಳಿ ಬಳಿ ಕಪ್ಪೆ ಚಿಪ್ಪು ತೆಗೆಯುವಾಗ ಉಂಟಾದದು

0: ಹಂತದಲ್ಲಿ ಮೃತಪಟ್ಟ 11 ಸಂತ್ರಸ್ತ ಕುಟುಂಬದವರನ್ನು ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿಯಾಗಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಸಚಿವ ಶಿವಾನಂದ ನಾಯಕ ಸೇರಿದಂತೆ ಹಲವರು ಇದ್ದರು. ನಂತರ ಮೂರ್ಣಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದಲ್ಲಿ ವಿವಿಧ ಸಾರ್ವಜನಿಕ ಸ್ಥಳಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಸ್ ನಿಲ್ದಾಣದ ಸ್ವಚ್ಛತೆ, ಕುಡಿಯುವ ನೀರಿನ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಶೌಚಾಲಯಗಳನ್ನು ಪರಿಶೀಲಿಸಿದ ಉಪಲೋಕಾಯುಕ್ತರು ಶೌಚಾಲಯದಲ್ಲಿ ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 3 ರೂಪಾಯಿ ಶುಲ್ಕ ನಿಗದಿಯಾಗಿದ್ದರೂ 10 ರೂಪಾಯಿ ವಸೂಲಿ ಮಾಡುವುದು ಸರಿಯಲ್ಲ, ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ಪಡೆದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಬಳಿಕ ಸಾರ್ವಜನಿಕರ ಜೊತೆಗೆ ಸಂವಾದ ನಡೆಸಿ ಉಪಲೋಕಾಯುಕ್ತರು ಬಸ್ ನಿಲ್ದಾಣದ ಸೌಲಭ್ಯಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಾರ್ವಜನಿಕರ ಸಮಸ್ಯೆ ಪರಿಹರಿಸಲು ಪ್ರಾಮಾಣಿಕವಾಗಿ ಕ್ರಮವನ್ನು ನಿರ್ವಹಿಸಬೇಕು ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಎಲ್ಲ ರಾಜಕೀಯ ಪಕ್ಷಗಳು ಸಹಕಾರ ನೀಡುವಂತೆ ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆಗೆ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕತೆಯಿಂದ ಕೂಡಿದ್ದು ಇದರ ಉದ್ದೇಶ ಅರ್ಹ ಮತದಾರರನ್ನು ಮತಪಟ್ಟಿಗೆ ಸೇರಿಸುವುದು ಮತ್ತು ಅನರ್ಹರನ್ನು ನಿಯಮದ ಅನುಸಾರ ಕೈಬಿಡುವುದಾಗಿದೆ ಎಂದು ಹೇಳಿದ್ದಾರೆ. ಯಾವುದೇ ತರಹದ ಸುಳ್ಳು ಮಾಹಿತಿ ಹಾಗೂ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಎಂದು ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ಪಾರದರ್ಶಕ ಮತದಾರರ ಪಟ್ಟಿ ತಯಾರಿಕೆಗೆ ಬಿಎಲ್ಒಗಳ ಪಾತ್ರ ಪ್ರಮುಖವಾಗಿದೆ ಎಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ತಿಳಿಸಿದ್ದಾರೆ. ಕಾವೇರಿ ಎರಡನೇ ಹಂತದ 600 ಮಿಲಿಮೀಟರ್ ವ್ಯಾಸದ ಮುಖ್ಯ ಕುಡಿಯುವ ನೀರಿನ ಕೊಳವೆಯಲ್ಲಿ ಉಂಟಾಗಿರುವ ಭಾರೀ ಸೋರಿಕೆಯನ್ನು ತಡೆಗಟ್ಟಲು ಬೆಂಗಳೂರು ಜಲಮಂಡಳಿಯು ತುರ್ತು ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ದುರಸ್ತಿ ಕಾಮಗಾರಿ ಮುಗಿಯುವವರೆಗೆ ಮೈಸೂರು ರಸ್ತೆ ಸೇವಾ ವ್ಯಾಪ್ತಿಯ ಹಲವು ಪ್ರದೇಶಗಳಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಸೌತೆಂಡ್ ವೃತ್ತದ ಮುಖಾಂತರ ಮೈಸೂರು ರಸ್ತೆ ಸೇವಾ ಪ್ರದೇಶಗಳಿಗೆ ಪ್ರತಿನಿತ್ಯ 14 MLD ನೀರು ಸರಬರಾಜು ಮಾಡುವ ಪೈಪ್ಲೈನ್ ರಸ್ತೆಯ ಮುಖ್ಯ ಕೊಳವೆಯಲ್ಲಿ ರಂಧ್ರ ಉಂಟಾಗಿ ಹೆಚ್ಚಿನ ಒತ್ತಡದಲ್ಲಿ ನೀರು ಚಿಮ್ಮುತ್ತಿದೆ. ಸಾರ್ವಜನಿಕರ ಹಿತದೃಷ್ಟಿ ಮತ್ತು ಅಮೂಲ್ಯವಾದ ನೀರಿನ ಸದ್ಬಳಕೆಯ ಉದ್ದೇಶದಿಂದ ಸುರಾನಾ ಕಾಲೇಜು ಬಳಿ ಇರುವ 24 ಅಂಗುಲದ ಕವಾಟವನ್ನು 8 ಗಂಟೆಗಳ ಕಾಲ ಬಂದ್ ಮಾಡಿ ದುರಸ್ತಿ ಕಾಮಗಾರಿ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 5 ದಿನಗಳಲ್ಲಿ ರಾಜ್ಯಾದ್ಯಂತ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದಿನಿಂದ ಜೂನ್ 2ರವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದು ಮಳೆಯಾಗಲಿದೆ. ಕೋಲಾರ, ಹಾಸನ, ರಾಮನಗರ ಸೇರಿದಂತೆ ಹಲವೆಡೆ ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರು ನಗರದಲ್ಲಿ ರಾತ್ರಿ ವೇಳೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಹಾಸನ, ಈಗ ಸಮಯ ಸರಿಯಾಗಿ 6:50.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಕೃಷಿಕ ಎಸ್ಎಂ ಗಂಗಾಧರಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ರೂಪಾಯಿ ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಗೋಲ್ಡ್ ಎಕ್ಸ್ಚೇಂಜ್ ಮೇಳ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಮೇಲೆ ಗ್ರಾಮ್ಗೆ 150 ಹೆಚ್ಚಾಗಿ ಪಡೆಯಿರಿ. ನಿಮ್ಮ ಹಳೆಯ ಚಿನ್ನವನ್ನು ಇಂದೇ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಮತ್ತು ನಾಳೆಯ ಭಾರತವನ್ನು ಸಬಾಲಗೊಳಿಸಿ. ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಕೃಷಿಕ ಎಸ್ಎಂ ಗಂಗಾಧರಪ್ಪ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಕೃಷಿಕರಾದ ಎಸ್ಎಂ ಗಂಗಾಧರಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಬಹಳ ಹಿಂದಿನಿಂದಲೂ ಕೂಡ ಇರುವಂತಹ ಅತ್ಯಲ್ಪ ಭೂಮಿಯಲ್ಲಿ ವಿವಿಧ ಬೆಳೆಗಳನ್ನ ಬೆಳೆದುಕೊಂಡು ಬದುಕನ್ನ ಕಟ್ಟಿದಂತವರು. ನೀರಿನ ವ್ಯವಸ್ಥೆ ಇಲ್ಲದಂತಹ ಸಂದರ್ಭದಲ್ಲಿ ಕೊಳವೆ ಬಾವಿಯನ್ನ ಮಾಡಿಕೊಂಡು ಆ ಬಾವಿಗೆ ನಾವೇನು ನೀರು ಕುಡಿಯಲಿಕ್ಕೆ ಜಗ್ತೀವೋ ಆ ತರಹದ ಒಂದು ಮಿಷನ್ ಅನ್ನ ಹಾಕಿಕೊಂಡು ಅದರಲ್ಲಿ ನೀರೆತ್ತಿ ಅದರಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದಂಥವ್ರು. ಇವತ್ತು ಅವ್ರಿಗೆ ಸಾಕಷ್ಟು ಜಮೀನಿದೆ, ಜೊತೆಗೆ ಟ್ರ್ಯಾಕ್ಟರ್ ಕೂಡ ಇದೆ. ಬೇರೆ ಬೇರೆ ತರಹದ ಬೆಳೆಗಳನ್ನ ಮಾಡ್ಕೊಂಡು ಒಳ್ಳೆ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ನಾವೀಗ ಅವರಿಂದಾನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗಂಗಾಧರಪ್ಪ ಅವರೇ.
2: ನಮಸ್ಕಾರ.
1: ಗಂಗಾಧರಪ್ಪ ಅವರ ಎಷ್ಟು ವಯಸ್ಸು ತಮ್ಗೆ?
2: ನಮೀಗ 54.
1: 54 ವರ್ಷ. ಏನ್ ಓದಿದ್ರಿ ತಾವು?
2: ನಾವು 3rd class.
1: 3rd class ಓದಿದ್ರ? ಮುಂದಕ್ಕೆ ಯಾಕೆ ಓದ್ಲಿಲ್ಲ?
2: ಓದ್ಲಿ, ನಮ್ಮ ಅಪ್ಪಾರು ಬೆಂಕಿ ಬಿದ್ರು ಅವಾಗ ಮನೆ ಹಚ್ಕೊಂಡು. ಅವಾಗ ಜಮೀನು ಉಳುಮೆ ಮಾಡಕ್ ಇದಾತವ್ರಿಗೆ, ಹಂಗಾಗಿ ನಾವು ಉಳುಮೆ ಮಾಡಕ್ ನಿಂತ್ಕೊಂಡು.
1: ಎಷ್ಟು ಜನ ಮಕ್ಳು ನೀವು?
2: ನಾವು 3 jana.
1: 3 jana ಮಕ್ಳು. ಸ್ಕೂಲ್ಗೆ 3rd class ಸಾಕು ಮಾಡ್ಬಿಟ್ರಿ?
2: ನಿಲ್ಸ್ಬಿಟ್ಟು ಹೋಗಕ್ ಆಗ್ಲಿಲ್ಲ.
1: ಓದಕ್ಕೆ ಏನು ಪ್ರೋತ್ಸಾಹ ಇರ್ಲಿಲ್ವಾ?
2: ಹೋಗಕ್ ಪ್ರೋತ್ಸಾಹ ಇಲ್ಲ. ನಮ್ಮ ಅಪ್ಪ ಜಂಗಾದ್ರಲ್ಲ, ಅವರಿಂದ ಸಣ್ಣಾರ್ ತಮ್ಮಾರು, ಹಂಗಾಗಿ ವ್ಯವಸಾಯಕ್ಕೆ ನಿಂತ್ಕೊಂಡು ನಾವು.
1: ನೀವೇ ಹಿರಿಯರು?
2: ನಾವೇ ಹಿರಿಯರು.
1: ಈಗ 3rd class ಓದ್ತಿದ್ದಾರೆ, ಏನ್ ವ್ಯವಸಾಯ ಮಾಡ್ತಿದ್ರಿ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ?
2: ಬೇಸಾಯ ಮಾಡ್ತಾ ಇದ್ದೆ.
1: ಅವ್ರಿಂದಲೂ ಬೇಸಾಯ ಹೊಡಿತಾ ಇದ್ರು?
2: ಬೇಸಾಯ.
1: 3rd class ಕಲ್ತ್ಕೊಬಿಟ್ರ?
2: ಹೊಲ ಕಲ್ತದ್ದಿ.
1: ಯಾರು ಕಲ್ತ್ಕೊಟ್ಟಿದ್ ನಿಮ್ಗದ?
2: ನಮ್ಮ ಅಪ್ಪಾಜಿ ತಿಂಡಿ ತಂಡೋಗ್ತದ ಹೊಲಕ, ಅವ ಹೊಡಿತದ್ ನಾವು.
1: ಅವರು ನಿಲ್ಸ್ಕೊಂಡು ತಿಂಡಿ ಮಾಡುವಾಗ ನೀವು
2: ಅಷ್ಟೊತ್ತು? ಅದೇ ರೂಢಿ ಆಗ್ಬಿಡ್ಸ್ ನಮಗೆ. ಅವಾಗಿಂದ ಆರಂಭ ನಿಂತ್ಕೊಂಡು ಅವಾಗಿಂದಲ್ಲಿ.
1: ಅವಾಗ ನಿಮ್ಗೆ ಒಳ್ಳೆ ಅನುಭವ ಆಯ್ತು?
2: ಆಯ್ತು. ಅವಾಗ ಹೆಂಗ್ ಹೊಡಿಬೇಕು ಅನ್ನೋದು ಎಲ್ಲ ಗೊತ್ತಾಯ್ತು.
1: ಎಷ್ಟು ಜಮೀನ್ ಇತ್ತು ತಂದೆಯವ್ರಿಗೆ?
2: ನಮ್ ತಂದೆಯವ್ರಿಗೆ 4 acres ಇತ್ತು ಅಲ್ಲಿ. 4 acres ಉಳುಮೆ ಮಾಡಿವು.
1: 4 acres ಏನೇನು ಬೆಳೀತಾ ಇದ್ರು?
2: ತೆಂಗಿನ ಸಸಿ ಬೋರ್ ಕೊರ್ಸಿದ್ರು, ಆಮೇಲೆ ತೆಂಗಿನ ಸಸಿ ಮಾಡಿದ್ರು, ಕರೆಂಟ್ನ ಅಭಾವ, ಹಂಗಾಗಿ ಜಗ್ಗಾಕಿ ತೆಂಗಿನ ಸಸಿ ಎಬ್ಬರಿಸಿದ್ರು. ಆಮೇಲೆ ಕಲ್ಲಂಗಡಿ, ಕೇಕರಿಕೆಣ್ಣು, ಟೊಮಾಟೊ ಇವೆಲ್ಲ ಬೆಳೆಯಕ್ ನಿಂತ್ಕೊಂಡ್ರಲ್ಲೇ. ಅವಾಗ ಕರೆಂಟ್ ಬಂತು, ಒಂದ್ 2 ವರ್ಷ ಆದ್ಮೇಲೆ ಪಕ್ಕದ ಕರೆಂಟ್ ತಂದ್ರು, ನಮಗೆ ಕರೆಂಟ್ ಕೊಟ್ರು ಅವರು.
1: ಅಲ್ಲಿವರೆಗೂ
2: ಹೊತ್ತೀರೇ ನೈಟ್ ಜಗ್ ಬಿಡ್ತಿದ್ವು ಬಿಸಿಲು ಅಂತ ಎಷ್ಟೊತ್ತಿನಾಗ. ಮತ್ತೆ ಹತ್ತಿನೂ ಬೆಳೆದು ಅದರೊಳಗೆ ಒಂದ್ 1/2 acre ಹತ್ತಿ ಹಾಕೊಂಡು ಪಾತಿ ಮಾಡಿ ಜಗ್ಗಿ ಪಾತಿ ನೀರ್ ಕೊಡ್ತಾ ಇದ್ದು.
1: ಅಂತಂದ್ರೆ ಜಗ್ಗದೆ
2: ಪಾತಿ ಕಟ್ಟಿಕೊಂಡು ಎಲ್ಲಕ್ಕೂ ಜಗ್ಕೊಂಡು ಹೋಗ್ತದ್ ನೀರು.
1: ಯಾರ್ಯಾರು ಜಗ್ತಾ ಇದ್ರಿ?
2: ನಾವು ತಮ್ಮಾರು ಅಪ್ಪಾಜಿ ಎಲ್ಲ ಮಾಡ್ತದ್ದು.
1: ಎಲ್ಲೂ ಸೇರಿ ಜಗ್ತಾ ಇದ್ರಿ?
2: ಜಗ್ತಾ ಇದ್ದು. ನೀರ್ ಚೆನ್ನಾಗ್ ಬರೋದು.
1: ಎಷ್ಟು ವರ್ಷ ಈ ತರ ಜಗ್ಗದ್ ನಡೀತು?
2: ಅದೊಂದ್ 4 ವರ್ಷ ಹಂಗ್ ಮಾಡಿವು. ಆ ಮಕ್ಕ ಕರೆಂಟ್ ಬಂತು.
1: ಏನೇನು ಬೆಳಿತಿದ್ರಿ ಅವಾಗ ಜಗ್ವಾಗ?
2: ಹತ್ತಿ ಮಾಡಿದ್ವು, ತೆಂಗಿನ ಸಸಿ ಎಬ್ಬರಿಸ್ತು, ಟೊಮಾಟೊ ಹಿಂಗ್ ಹಾಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡು ಮೇಲೆ ಕರೆಂಟ್ ಬಂತು. ಅವಾಗ ಜಾಸ್ತಿ ಮಾಡಕ್ ತಗೊಂಡು ಸ್ವಲ್ಪ ಅದರಲ್ಲಿ 4 acres ಅಲ್ಲಿ.
1: ಎಷ್ಟು ವರ್ಷ ಆದ್ಮೇಲೆ ಬಂತು ಕರೆಂಟ್?
2: 4 ವರ್ಷ ಆದ್ಮೇಲೆ ಬಂತು.
1: 4 ವರ್ಷ ಆದ್ಮೇಲೆ ಹೆಂಗ್ ಬಂತು? ಹಿಂದೆ ಇರ್ಲಿಲ್ವಲ್ಲ?
2: ಇರ್ಲಿಲ್ಲ ಅಂದ್ರೆ ಪಕ್ಕದ ಜಮೀನ್ ತಂಡ್ರಲ್ಲ ಬೆಂಗಳೂರಲ್ಲಿ ಬಂದು ಅವರು ನಮಗೆ ಸಹಕಾರ ಕೊಟ್ರು, ನಾವು ಅವ್ರಿಗೆ ಸಹಕಾರ ಕೊಟ್ಟದ್ ನೀರ, ಹಂಗಾಗಿ ನಮಗೆ ಕರೆಂಟ್ ಕೊಟ್ರು ಅವಾಗಿಂದ.
1: ಕರೆಂಟ್ ಬಂದ್ಮೇಲೆ ಏನೇನ್ ಬೆಳೆಯಕ್ ಶುರು ಮಾಡಿದ್ರಿ?
2: ಕಲ್ಲಂಗಡಿ ಬೆಳೆದು, ಸೌತೆ ಬೆಳೆದು, ಮೆಡಿಸಿನ್ ಸೌತೆ, ಮೆಣಸಿನ ಗಿಡ ಬೆಳೆದು, ಎಲ್ಲಾ ತರದ ಬೆಳೆನು ಬೆಳೆದ್ವಿ.
1: ಪೂರ್ತಿ ಕೃಷಿನೇ?
2: ಕೃಷಿನೇ ಎಲ್ಲಾ ಬೆಳೆನು ಬೆಳೆದ್ವಿ ಆ ಜಮೀನಲ್ಲಿ. ಈಗ ನಾವು ಹೊರಗ್ ಪಾಲ ಬಂದ್ಮೇಲೆ ಮತ್ತೆ ಚೆಂಡು ಹೂವು, ಸೇವಂತಿಗೆ, ಕಲ್ಲಂಗಡಿ, ಮೆಡಿಸಿನ್ ಸೌತೆ ಎಲ್ಲಾದು ಬೆಳೆದ್ವಿ ಮತ್ತೆ ಇಲ್ಲಿ ಬೇರೆ ಜಮೀನಾಗಿ.
1: ಇಲ್ಲೆಷ್ಟು ಜಮೀನ್ ಇದೆ?
2: ಇಲ್ಲಿ 1 acre ಇತ್ತು ನಮ್ಮ ಅಪ್ಪಾಜಾರದು.
1: 1 acre ಏನೇನು ಬೆಳೀತಾ ಇದ್ರ? ಈಗ
2: ಹೂವಿನ ಗಿಡ ಬೆಳೀತಿದ್ದು, ಸೇವಂತಿಗೆ, ಈಗ ದಾಳಿಂಬೆ ಹಾಕಿದೀವಿ, ಅದೆಲ್ಲ ಮುಗಿದಾದ್ಮೇಲೆ.
1: ಚೆಂಡು ಹೂವು ಯಾವ ಟೈಮಲ್ಲಿ ಹಾಕ್ಬೇಕು?
2: ಗೌರಿ ಹಬ್ಬಕ್ಕೆ ಬರಂಗ ಆಗ್ತಿದ್ದು. ಗೌರಿ ಹಬ್ಬ ಟೈಮು ಬರೋದು. ಸೇವಂತಿಗೂ ಅಷ್ಟೇ, ಅದನ್ನು ಹಾಕ್ತಿದ್ದು. ಅದು ರೇಟ್ ಜಾಸ್ತಿ ಗಿಡದು, 1 rupee 2 rupee ಗಿಡ ಬೆಳೋದದು, ಅದನ್ನು ಮಾಡಿದ್ವು.
1: ಸೇವಂತಿಗೆ ಎಷ್ಟು ಗಿಡ ಹಾಕ್ತಾ ಇದ್ರಿ?
2: ಅದು 4000 gunis ಹಾಕ್ತಿದ್ದು.
1: 4000 gunis ಹಾಕ್ತಿದ್ರ? ಓ ದೊಡ್ಡ ಇದನ್ನೇ
2: ಹಾಕ್ತಿದ್ದು. ಇದು 4000 ಹಾಕ್ತಿದ್ದು ಚೆಂಡು ಬೇರೆ ಮತ್ತ ಈ ಕಡೆ ಸೈಡ್.
1: 4000 gunis ಅಂತ ಅಂದ್ರೆ ಎಷ್ಟು ಎಕರೆ ಹಿಡಿತಾ ಇತ್ತು?
2: ಅದು ಒಂದ 1/2 acre ಹಿಡಿಯುತ್ತೆ. 4000
1: 1/2 acre 4000 gunis
2: ಚೆನ್ನಾಗ್ ಬರೋದು. ಒಳ್ಳೆ ಗಿಡ ಹೂ ಚೆನ್ನಾಗಿ ಬೆಳೆ ಬರೋದು. ಅವಾಗ ಚೆನ್ನಾಗಿತ್ತು, ಒಳ್ಳೆ ಚೆಂಡು ಹೂವಿನ ಗಿಡ ಹಾಕೊಂಡು, ಕೆಕರಿ ಗಿಡ ಆಯ್ತು, ಕಲ್ಲಂಗಡಿ ಮತ್ತೆ ಮಾಡಿದ್ವು, ಮತ್ತೆ ಸೇವಂತಿಗೆ ಎಲ್ಲಾ ಮಾಡ್ತಿದ್ದ ಜಮೀನಲ್ಲಿ. ಈಗ
1: ಸೇವಂತಿಗೆ ಬೆಳೆ ಹೆಂಗ್ ಮಾಡೋದು, ಯಾವಾಗ ನಾಟಿ ಮಾಡೋದು, ಏನೇನ್ ಕೆಲಸ ಮಾಡೋದು ಹೇಳಿ.
2: ಪಾತಿ ಕಟ್ತಾ ಇದ್ದು, ಟ್ರ್ಯಾಕ್ಟರ್ ಅಲ್ಲಿ ಪಾತಿ ಕಟ್ಕೊಂಡು ಗೊಬ್ಬರ ಹಾಕಿ ದನಿ ಗೊಬ್ಬರವ ಅದ್ರ ಮೇಲೆ ಗಿಡ ಹಾಕ್ತಿದ್ದು, ಗಿಡ ಹಾಕಿ ಡ್ರಿಪ್ ಮಾಡ್ತಿದ್ದೆ, ಎಲ್ಲಾದಕ್ಕೂ ಡ್ರಿಪ್ ಮಾಡ್ತಾ ಇದ್ದು. ಡ್ರಿಪ್ಪಿನ ಬಳ್ಳಿ ಎಲ್ಲ ಕೊಟ್ಟಿದ್ರು, ಕೃಷಿ ಇಲಾಖೆಯಿಂದ ದುಡ್ಡು ಕಟ್ಟಿದ್ದು ಅವರೆಲ್ಲ ಕೊಟ್ಟಿದ್ರು, ಸಹಕಾರ ಮಾಡಿದ್ರು, ಒಳ್ಳೆ ಬೆಳೆ ಬರೋದು. ಇದು ಸ್ವಲ್ಪ ದುಡ್ಡಿಂದ ಅಭಾವ ಆಗೋದು, ಸ್ವಲ್ಪ ಕಮ್ಮಿ ರೇಟ್ ಅಂತವ. ಈಗ ದಾಳಿಂಬೆ ನೀತೀವಿ, ದಾಳಿಂಬೆ ಪರವಾಗಿಲ್ಲ, ಈ 3 ವರ್ಷದಿಂದ ದಾಳಿಂಬೆ ಚೆನ್ನಾಗಿ ಬರ್ತಾ ಇದೆ.
1: ಎಷ್ಟು ವರ್ಷ ಆಯ್ತು ದಾಳಿಂಬೆ ಹಾಕಿ?
2: 3 ವರ್ಷ ಆಯ್ತು.
1: 3 ವರ್ಷ ಆಯ್ತು, ಫಸಲು ಬರ್ತಾ ಇದೆ,
2: ಚೆನ್ನಾಗಿ ಬರ್ತಾ ಇತ್ತು ಫಸಲು ಮಾತ್ರ.
1: ಕಳೆದ ಸರಿ ಎಷ್ಟಾಯ್ತು?
2: ವರ್ಸರಿ 25 ಟನ್ ಆಯ್ತು, ಈಗ 30 ಟನ್ ಐತೆ. ನೆಕ್ಸ್ಟ್ ಬಿಟ್ಟಿದೀವಿ, ಅಲ್ಲೇ ಕಾಯಿ ದಪ್ಪ ಬಂದಿತ್ತಲ್ಲೇ.
1: ಹೆಂಗೆ ಈಗ ಕೆಜಿ?
2: ಹೋದ ಸರಿ 150 ಇತ್ತು, ಈಗ ಹೋದಾಗ 100 ರೂಪಾಯಿ ಬಂತು, ಸ್ವಲ್ಪ ಕಮ್ಮಿ ಆಯ್ತು ರೇಟು. ಹೋದ ಸರಿ ಈ ಸರಿಗೆ, ಈ ಮುಂದಿನ ಗೊತ್ತಿಲ್ಲ ರೇಟು ಏನಾಗುತ್ತೆ.
1: ದಾಳಿಂಬೆ ಬೆಳೆ ಹೆಂಗ್ ಮಾಡೋದು ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರವಾಗಿ ಹೇಳಿ. ಯಾವಾಗ ಹಾಕೋದು, ಮತ್ತೆ ಹೆಂಗ್ ಹಾಕೋದು, ಎಷ್ಟೆಷ್ಟು ದೂರಕ್ಕೆ ಹಾಕ್ಬೇಕು, ಏನೇನ್ ಕೆಲಸ ಮಾಡ್ಬೇಕು ಅಂತ ಹೇಳಿ?
2: 10 ಅಡಿ 15 ಡಿಸ್ಟೆನ್ಸ್ ಮಾಡಿಸ್ಬೇಕು, ಅದನ್ನು ಪಾತಿನ ಮಾಡಬೇಕು, ಕೊಟ್ಟಿಗೆ ಗೊಬ್ಬರ ಹೊಡ್ಕೋಬೇಕು, ಎಲ್ಲಾ ದೊಡ್ಡಗೆ ಗೊಬ್ಬರದಲ್ಲಿ ಮಾಡಬೇಕು. ಔಷಧಿ ಗೊಬ್ಬರ ಜಾಸ್ತಿ ತಾಣ ದುಡ್ಡು, 10 ಲಕ್ಷ 11 ಲಕ್ಷ ದುಡ್ಡು ಖರ್ಚು ಬರುತ್ತೆ ಒಂದ್ 1,000 ಗಿಡಕ್ ಮಾಡೋದಾದ್ರೆ. ಮತ್ತೀಗ ಒಂದ್ 800 ಗುಣಿ ಹಾಕಿದೀವಿ, ಮತ್ತಿನ್ನೊಂದ್ 2 ಎಕರೆಗೆ ಮತ್ತೆ.
1: ಸುಮಾರು ಕೆಲಸ ಹಿಡಿಯುತ್ತಲ್ವಾ ಅದು?
2: ಭಾರಿ ಕೆಲಸ ಹಿಡಿತು ಬುದಿ, ಆಳುಗಳನ್ನು ತಾಣತ್ತೆ, ದುಡ್ಡು ಖರ್ಚಾಗುತ್ತೆ. ಆತರ ಮಾಡಿದ್ರೆ ಬರುತ್ತೆ ಬೆಳೆ, ಸುಮ್ಮನೆ ಹಾಕಿ ನಾನೇ ಏನ ಮಾಡಿದೆ ಅಂದ್ರೆ ಅದ್ ಬರಲ್ಲ. ಅದು ಈಗ ಹಾಕಿ ಎಲ್ಲ ಹೋಗಿ ಬತ್ತೀನಿ ನೆಂಟ್ರ ಮನೆಗೆ, ಮದಿಗಳಿಗೆ ಹೋಗ್ಬೇತಿ ಅಂದ್ರೆ ಆಗಲ್ಲ. ಸದ್ದ ವಹಿಸಿ ಮಾಡ್ಬೇಕದ, ಆಳುಗಳನ್ನ ತಾ ಮಾಡ್ಬೇಕು. ಪ್ಯಾಲ್ಟ್ ಶರ್ಟ್ ಹಾಕೊಂಡು ಹೋದ್ರೆ ಆಗಲ್ಲ, ಅಲ್ಲಿ ನಿಲ್ಬೇಕು. ಜಮೀನಲ್ಲಿ ನಿಂತ್ರೆ ಆಗೋದು. ಈ ಸಣ್ಣ ಮಕ್ಳನ್ನ ಹೆಂಗ್ ಕಾಪಾಡ್ತೀವಿ ಆತರನ ಅದ್ ಕಾಪಾಡಿದ್ರೆ ಅದು ನಮಗೆ ಫಲ ಕೊಡುತ್ತೆ. ಅದ್ ಬಿಟ್ಬಿಟ್ಟು ಹಾಕ್ಬಿಟ್ಟು ಎಲ್ಲೆಲ್ಲ ಹೋಗ್ಬಿಟ್ರೆ ಅದಾಗಲ್ಲ.
1: ಎಷ್ಟು ಬರುತ್ತೆ ಫಸಲು?
2: ಫಸಲು 1.5 ವರ್ಷ ಬೇಕು.
1: 1.5 ವರ್ಷ ಬೇಕು. ನೀವೇನ್ ಗೂಟಿ ಗಿಡ ಹಾಕಿದ್ರೆ?
2: ಗಿಡ ತರಿಸಿದ್ದು.
1: ಎಲ್ಲಿಂದ ತರಿಸಿದ್ರಿ?
2: ಮಹಾರಾಷ್ಟ್ರದ ಬುಕ್ ಮಾಡಿದ್ದು.
1: ಎಷ್ಟು ಒಂದ್ ಗಿಡಕ್ಕೆ?
2: ಒಂದ್ ಗಿಡಕ್ಕೆ 45 ಬಿದ್ದಿತ್ತು ಓ ಸರಿಯ, ಈ ಸರಿಯ 50 ರೂಪಾಯಿನ 65 ಬಿದ್ದಿತಿ ಈಗ ಹಾಕಿರೋ ಗಿಡಕ್ಕೆ.
1: ಅವರೇ ಕಳ್ಸಿಕೊಟ್ಬಿಡ್ತಾರ ಇಲ್ಲಿಗೆ?
2: ಬುಕ್ ಮಾಡಿದ್ರೆ ದುಡ್ಡು ಹಾಕಿಬಿಟ್ರೆ ಕಳಿಸ್ಬಿಡ್ತಾರ ಇಲ್ಲಿಗೆ. ಇಲ್ಲಿಗೆ ತಂದು ಹಾಕ್ಬಿಟ್ಟು ಹೋಗ್ತಾರಲ್ಲ.
1: ತಂದಾದ್ಮೇಲೆ ಎಷ್ಟು ದಿವಸ ಆದ್ಮೇಲೆ ನಾಟಿ ಮಾಡ್ಕೋಬೇಕು?
2: ಒಂದ್ ತಿಂಗಳು ಇಟ್ಟಿರ್ತಿ, ಇಲ್ಲಿ ನೀರ್ ಹಾಕಿ ಕಾಪಾಡಿಕೊಂಡು ಅದನ್ನೆಲ್ಲ ಜಮೀನೆಲ್ಲ ಉಳುಮೆ ಮಾಡ್ಕೊಂಡು ಕ್ಲೀನ್ ಆಗಿ ಅದಕ್ಕೆ ದನಿ ಗೊಬ್ಬರ ತುಂಬಿ ಮತ್ತೆ ಟ್ರ್ಯಾಕ್ಟರ್ ಅಲ್ಲಿ ಎಲ್ಲ ಬೊದ ಹಾಕಿ ಅದಕ್ಕೆ ಹಾಕಿದೀವಿ. ಅವು ಡ್ರಿಪ್ ಹೇಳೋದಲ್ಲ.
1: ಈಗ ಗುಂಡಿ ಮಾಡ್ಕೋಬೇಕಲ್ಲ ಗಿಡ ಹಾಕಕ್ಕೆ, ಹೆಂಗ್ ತೆಗಿಯೋದು? ಎಷ್ಟಡಿ ತೆಗಿತೀರಿ?
2: ಒಂದಡಿ ತಕ್ಕೋಬೇಕು, ಸಣ್ಣ ಗಿಡ ಅಲ್ಲ, ಒಂದಡಿ ತೆಗೆದು ಸಾಕು.
1: ಒಂದಡಿ ತೆಗೆದು ಅದಕ್ಕೆ ಗೊಬ್ಬರ ತುಂಬಕ
2: ಫಸ್ಟ್ ತುಂಬಿರ್ತೀವಿ, ಪಾತಿ ಮಾಡಿ ಆ ಜಾಗಕ್ಕೆ ಗುಣಿ ಮಾಡಿ ಹಾಕತಿ.
1: ಅದಾದ್ಮೇಲೆ ನಾಟಿ ಆದ್ಮೇಲೆ ನೀರು ಗೊಬ್ಬರ ಎಲ್ಲ ಹೆಂಗೆ?
2: ನೀರು ಗೊಬ್ಬರ ಕೊಡ್ತಾ ಇರ್ಬೇಕು, ನೀರು ವಾರ ವಾರ ಕೊಡ್ತಿದ್ದು. ದಿನಕ್ಕೊಂದು 1/2 ಗಂಟೆ 1/4 ಗಂಟೆ ಸಾಕು ಸಣ್ಣ ಗಿಡಕ್ಕೆ. ದೊಡ್ಡ ಗಿಡ ಆದಂಗೆ ನೀರು ಒಂದ್ ದಿವಸ ಕೊಡ್ತಾ ಇದ್ರೆ ಡೆವಲಪ್ ಆಗುತ್ತೆ.
1: 1.5 ವರ್ಷಕ್ಕೆಲ್ಲ ಫಸಲಿಗೆ ಬಂದ್ಬಿಡುತ್ತಲ್ವಾ?
2: ಬಂದ್ಬಿಡುತ್ತೆ, ನಮ್ಮ ಕೈಲಿ ಇರೋದು ಮಾಡೋದು. ಹಾಕಿರಿ 2 ವರ್ಷ ಆದ್ರೂ ಬರಲ್ಲ,
1: ನಾವ್ ಹೆಂಗ್ ಸಾಕ್ತಿವ ಹಂಗೆ
2: ಹೆಂಗ್ ಮಕ್ಳನ್ನ ಆ ತರ ಬತ್ತಿ.
1: ನೀರಿಂದೇನೋ ಹೇಳಿದ್ರಿ, ಒಂದು ದಿವಸಕ್ಕೆ 1/2 ಗಂಟೆ 1/2 ಗಂಟೆ ಹೊಡೆದ್ರೆ ಸಾಕು ಅಂತ ಹೇಳ್ಬಿಟ್ಟು ಹೇಳಿದ್ರಿ.
2: ದೊಡ್ಡ ಗಿಡ ಆದ್ರೆ ಜಾಸ್ತಿ ನೀರ್ ಬೇಕಾಗುತ್ತೆ.
1: ಈ ಕಳೆಗಳೆ ಎಲ್ಲ ಬರ್ತಾ ಇರ್ತಲ್ಲ, ಅದೆಲ್ಲ ಹೆಂಗೆ?
2: ಕೈಲಿ ತೆಗಿಸ್ತಿ ಕಳೆನೆಲ್ಲ.
1: ಈಗ ಅಷ್ಟಕ್ಕೂ ತೆಗಿಬೇಕು ಇಲ್ಲ ಬುಡದಲ್ಲಿ ಮಾತ್ರ ಬಿಡ್ತೀರ ಸಾಕು?
2: ಇಲ್ಲ, ಪೂರ್ತಿ ತೆಗಿಸ್ತೀವಿ. ಬುಡದಲ್ಲಿ ಆಳುಗಳ ಕೈಲಿ ಮಿಷನ್ ನಡೆಸ್ತೀವಿ, ಮಧ್ಯ ಮಿಷನ್ ನಡೀತೀವಿ ಕಳೆ ಮಿಷನ್ ಅಲ್ಲಿ.
1: ಗೊಬ್ಬರ ಗೋಡು ಎಲ್ಲ?
2: ಗೋಡು ಗೊಬ್ಬರ ಮಣ್ಣು ಎಲ್ಲ ಹುಡ್ಕೋಬೇಕು. ಒಂದ್ 20 ಟ್ರ್ಯಾಕ್ಟರ್ ಮಣ್ಣು, ಒಂದ್ 5-6 ಟ್ರ್ಯಾಕ್ಟರ್ ಗೊಬ್ಬರ, ಧನಿ ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಗಿಡ ಚೆನ್ನಾಗಿ ಬರೋದು. ಬರೇ ಸೀಮೆ ಗೊಬ್ಬರ ಹಾಕ್ತಿಂದ ಬರಲ್ಲ, ರೋಗ ಜಾಸ್ತಿ ಬರುತ್ತೆ ಸೀಮೆ ಗೊಬ್ಬರದಲ್ಲಿ. ಏನ ಹಾಕ್ಬೇಕು ಡಾಕ್ಟರ್ ಬರ್ಕೊಟ್ಟಾರೆ ಅಂತ ಹಾಕ್ಬೇಕಷ್ಟೇ. ಔಷಧಿ ಒಳ್ಳೆ ಒಳ್ಳೆ ಬರೀತಾರೆ ಡಾಕ್ಟರ್ ಬಂದು, ಅವ್ರು ಹೇಳದಂತೆ ಮಾಡಿದ್ರೆ ಫಸಲು ಚೆನ್ನಾಗಿ ಬರುತ್ತೆ. ಈಗ ಹೇಳಿರ್ತಾರೆ ಅಂದ್ರೆ ಅವ್ರು ಬರ್ಕೊಟ್ರೆ ಇದಕ್ಕೆ ತಂದ್ರೆನ ಬರುತ್ತೆ ಬೆಳೆ, ಅದ್ರಲ್ಲಿ 1/2 ತಂದು ಮಾಡ್ತೀನಿ ಅಂದ್ರೆ ಆಗಲ್ಲ, ರೋಗ ಸ್ಟಾರ್ಟ್ ಆಗಿರುತ್ತೆ.
1: ರೋಗ ಎಷ್ಟನೇ ತಿಂಗಳಿಂದ ಶುರು ಆಗುತ್ತೆ?
2: ಅದು ಸ್ಟಾರ್ಟಿಂದಲ್ಲಿ ಇರುತ್ತೆ ರೋಗ, ನಾವು ಔಷಧಿ ಹೊಡ್ಕೊಳೋದ್ರಲ್ಲಿ ಇರುತ್ತೆ. ಔಷಧಿ ಹೊಡ್ಕೊಂಡು ಮೇಂಟೈನ್ ಮಾಡ್ಕೊಂಡ್ರೆ ಕಂಟ್ರೋಲ್ ಬರುತ್ತೆ.
1: ಏನೇನು ರೋಗಗಳು ಬರುತ್ತೆ?
2: ಚಿಕ್ಕಿ ರೋಗ ಬರುತ್ತೆ, ಎಲೆ ಚಿಕ್ಕಿ ರೋಗ, ಕೆಂಪು ಎಲೆ ಆಗುತ್ತೆ, ಈ ಗಾಳಿಗೆ ಏನತ್ತುತ್ತೆ ಅದಕ್ಕೂ ಹೊಡಿಬೇಕು. ಎಲ್ಲಾ ತರದ ರೋಗ ಬರುತ್ತೆ,
1: ಅದ್ ನೋಡ್ಕೊಂಡು ಯಾವ ರೋಗ ಬಂದಿದೆ ಅಂತ ಹೇಳಿ
2: ಬಂದಿತ್ತು ಅಂತ ನೋಡ್ಕೊಂತ ಇರ್ಬೇಕು. ಡಾಕ್ಟರ್ ಹಿಂಗ್ ಬಂದಿತ್ತು ಅಂತ ಫೋನ್ ಮಾಡಿದ್ರೆ ಬರ್ತಾರಲ್ಲ, ತಿಂಗಳಿಗೆ ಬಂದಾಗ ನೋಡಿ ಇಂತ ಔಷಧಿ ಅಂತ ಬರ್ಕೊಡ್ತಾರೆ, ಹೊಡಿತೀವಿ. ಹೋಗ
1: ಫಸ್ಲಿಗೆ ಯಾವಾಗ ಬಿಡ್ತೀರಿ ನೀವು?
2: 1.5 ವರ್ಷ ಬೇಕು ಫಸ್ಲಿ ಬರಕ್ಕೆ.
1: ಅಲ್ಲಿ ಬೇರೆ ಬೇರೆ ಸೀಸನ್ ಬರುತ್ತಲ್ಲ, ಅಂಬೆ ಬಾರು, ಹಸ್ತ ಬಾರು,
2: ಹಂಗೆಲ್ಲ ಬಿಡಂಗಿಲ್ಲ. 1.5 ವರ್ಷಕ್ಕೆ ಬಿಟ್ರೆ ಗಿಡ ಡೆವಲಪ್ ಆಗಿರುತ್ತೆ, ಅವಾಗ ಕಾಯಿ ಚೆನ್ನಾಗಿ ಬರುತ್ತೆ. ತೀರಾ 1 ವರ್ಷಕ್ಕೆ ಬಿಟ್ರೆ ಗಿಡ ತಡಿಯಲ್ಲ, ಎಲ್ಲ ಸಿಕ್ಕಂ ಬೀಳ್ತಾ ಇರ್ತಿ ಕಾಯಾದಾಗ, ಕೊಂಬೆ ರೆಂಬೆ ದಪ್ಪ ಬರುತ್ತವಾಗ. 1.5 ವರ್ಷ ಆದ್ರೆ ಅಷ್ಟೇ ಅದ್ರಲ್ಲಿ.
1: ನೀವು ಮಾರಾಟ ಎಲ್ಲ ಎಲ್ಲಿ ಮಾಡ್ತಾರ ದಾಳಿಂಬೆ?
2: ನಮಗೆ ಇಲ್ಲೇ ಬರ್ತಾರೆ, ಕುಯ್ಕೊಂಡು ಎಲ್ಲ ಮಾತಾಡ್ಕೊಂಡು ಹೋಗ್ತಾರೆ ರೇಟ. ಇಲ್ಲೇ ಪ್ಯಾಕ್ ಮಾಡಿಬಿಟ್ಟು ಮಾರಾರ ಇತ್ಲ ಕಳಿಸ್ತಾರ, ಚೆನ್ನೈ ಬೆಂಗಳೂರು ಹಿಂಗೆಲ್ಲ ತಗೊಂಡು ಹೋಗ್ತಾರ ಲಾರಿಲಿ. ನಾವು ಇಲ್ಲೇ ಕೊಡ್ತೀವಿ, ನಾವ್ ಎಲ್ಲಿ ತಗೊಂಡೋಗಲ್ಲ. ಖರ್ಚು ಜಾಸ್ತಿ ಬರ್ತಾವ್ರಿ, ಹೊರಗೆ ನಾವು ತಗೊಂಡೋದ್ರೆ ಅದಕ್ಕೆ ಇದಕ್ಕೆ ಎಲ್ಲ ಟ್ಯಾಕ್ಸ್ ಕಟ್ಬೇಕು, ಅಲ್ಲಿ ಕಟ್ಬೇಕು, ಇಲ್ಲಿ ಕಟ್ಬೇಕು ಅಂತ ಹೇಳ್ತಾರೆ. ಇಲ್ಲೇ ಕೊಟ್ಬಿಡ್ತೀವಿ, ಎಷ್ಟಕ್ಕೆ 1 ರೂಪಾಯಿ ಕಮ್ಮಿ ಆಗ್ಬಿಡ್ಲಿ, ಹಂಗ ಇಲ್ಲೇ ಜಮೀನ್ದಲ್ಲೇ ಕೊಟ್ಬಿಡ್ತೀವಿ ನಾವು.
1: ಎಲ್ಲೇ ದುಡ್ಡು ಕೊಟ್ಟು ಹೋಗ್ಬಿಡ್ತಾರೆ?
2: ದುಡ್ಡು ಅವರು ಅಕೌಂಟ್ಗೆ ಹಾಕ್ತಾಡ್ಕೆ ಅವ್ರು ಲಾರಿ ಹೋಗೋದು, ಅಂತವ್ರಿಗೆ ಹೋಗಲ್ಲ. ಪ್ಯಾಕ್ ಮಾಡೋರು ಲಾರಿ ರೀ, ಅಂತವ್ರಿಗೆ ಎಲ್ಲಿ ಮಾಡಿವಲ್ಲ ಅಂದ್ರ ಅವರು ಪ್ಯಾಕ್ ಹಿಂಗಾಗಿ ಲಾರಿ ತುಂಬಿ ಆದ್ಮೇಲೆ ದುಡ್ಡು ಹಾಕಿದಲೆ ಅಂತವ್ರಿಗೆ ಹೋಗಲ್ಲ, ಅವರು ಅವರೇ ಹೋಗಲ್ಲ. 5-6 ಲಕ್ಷ ಕಟ್ಲೆ ದುಡ್ಡು ಒಂದ್ಸರಿ ಹಾಕ್ಬೇಕು ಅಂದ್ರೆ ಒಂದ್ಸರಿ 1,000 ಹಾಕ್ತಾರೆ ಬಂದೈತೆ ಅಂತ ನೋಡ್ಕೊಂತಾರೆ. ಅವಾಗ ಅವ್ರು ಫೋನ್ ಮಾಡ್ತಾರೆ ಅವ್ರಿಗೆ, ಉಳಿಕೆದೆಲ್ಲ ಹಾಕಿ ಅವರೇ ಹೋಗ್ತಾರೆ. ಹಾಕಿ ಆದ್ಮೇಲೆ ನಾವೇ ಕಳ್ಸೋದೇ ಬೇಕಿಲ್ಲ, ಅವ್ರ ಅಂತತಕ್ ಹೋಗೋದೇ ಇಲ್ಲ.
1: ಈಗ ಒಂದ್ ಹಂಗಾಮ್ನಲ್ಲಿ ಎಷ್ಟ್ ಸರಿ ಕುಯ್ಬೇಕಾಗತ್ತೆ ಹಣ್ಣ?
2: ಒಂದ್ ಕಟಿಂಗ್, ಜೀರೋ ಕಟಿಂಗ್, ಒಂದೇ ಸರಿ. ಹಂಗ್ ಮದ್ಮೆತೆ ಕೊಟ್ರೆ ನಮಗೂ ಗಿಟ್ಟಲ್ಲ, ಅವ್ರಿಗೂ ಗಿಟ್ಟಲ್ಲ, ಒಂದೇ ಸರಿ ಜೀರೋ ಕಟಿಂಗ್ ಅಲ್ಲ.
1: ಈಗ ಅವೇನಾದ್ರು ಹೀಚು ಕಾಯಿ ಹಣ್ಣು
2: ಹೋಗ್ಬಿಡುತ್ತೆ, ಆ ಟೈಮ್ಗೆ ಹಣ್ಣು ಎಲ್ಲ ಬಂದಿರುತ್ತೆ. ಈ ಸಣ್ಣದೊಡೆದ್ರು ಕೆಂಪು ಇರುತ್ತೆ ಹಣ್ಣು. ನಮ್ ಕಡೆ ರುಚಿ ಹಣ್ಣು ಬರೋದು ಎಲ್ಲಿ ನೋಡಿಲ್ಲ ಅಂತಾರೆ ಎಲ್ಲರೂ.

0: ತಿಂತಾರೆ ನಮ್ಮೂರ ಹಣ್ಣು ರುಚಿ ತಿಂತಾರೆ ಎಲ್ಲ, ಅಷ್ಟು ಟೇಸ್ಟ್ ಇರದೆ. ಈ ಕೆಲವು ಕಡೆ ತಂದು ತಿಂತಾರಲ್ಲ ಈ ಟೇಸ್ಟ್ ಇರಲ್ಲ ಅಂತಾರೆ. ಭೂಮಿ ಮೇಲೆ ಹೋತ್ ಕೆಂಪು ಭೂಮಿಯಲ್ಲ ರುಚಿ ಜಾಸ್ತಿ ಬರುತ್ತೆ. ಈ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹೊಡಿತೀವಿ ನಾವು. ಎಲ್ಲೋ ಜನ ಏನ್ಮಾಡ್ತಾರೆ ಸೀಮೆ ಗೊಬ್ಬರನೇ ತುಂಬಿರ್ತಾರೆ, ಅಷ್ಟು ರುಚಿ ಬರಲ್ಲ. ಮತ್ ನೆಲದ ಮೇಲೆ ಹೋಗುತ್ತೆ, ನೀರಿನ ಮೇಲೆ ಹೋಗುತ್ತದು. ಈ ಕಲ್ಲಂಗಡಿ ಬೆಳೀತಲ್ಲ ಅಷ್ಟು ರುಚಿ ಬರೋದು. ಬರೇ ಔಷಧಿ ಯಾವ ಅವಸರ ಹೊಡಿತಾ ಇದ್ದು ಈಗ ಬೆಳೆಯರಲ್ಲ ಒಂದಿಷ್ಟು ತರ ಔಷಧಿ ಹೊಡಿತಾರ, ನಾನಾ ತರದ ಔಷಧಿ ಹೊಡಿತಾರೆ. ಇಂಜೆಕ್ಷನ್ ಮಾಡ್ತಾರೆ ಕಲ್ಲಂಗಡಿ, ಈಗ ಕಲ್ಲರ್ ಬರಕ್ಕೆ ರುಚಿ ಬರಕ್ಕೆ. ನಾವ್ ಯಾವ್ದು ಮಾಡ್ತಿರಲ್ಲ, ಲೋಡ್ ಗಟ್ಲೆ ನಾವು ಬೆಳೆದು ಕಲ್ಲಂಗಡಿಯ ಹಂಗರದ ಹಣ್ಣು ಅಷ್ಟು ರುಚಿ ಬರುತ್ತೆ ಇನ್ನ ಭೂಮಿಲಿ.
1: ಹಂಗಾಗಿ ಈ ಒಂದು ಭೂಮಿ ಏನಿದ್ಯೋ ಇಲ್ಲಿ, ಮಣ್ಣೇನಿದ್ಯೋ ಇಲ್ಲಿ ಏನ್ ಬೆಳೆದ್ರು ಕೂಡ ಚೆನ್ನಾಗಿ ಬರುತ್ತೆ, ಒಳ್ಳೆ ರುಚಿ ಇರುತ್ತೆ.
0: ಯಾವ ಹಣ್ಣಾಕೆ ರುಚಿ ಇರುತ್ತೆ, ಯಾವ್ದು ಕಮ್ಮಿನೇ ರುಚಿ ಇರಲ್ಲ ಅನ್ನಂಗಿಲ್ಲ.
1: ಆಗ್ಲೇ ಹೇಳ್ತಾ ಇದ್ರಿ ಈ ಹಂತಕ್ಕೆ ಬಂದಿದ್ ನಾನು ಬರೀ ಒಂದು ಎರಡು ಎತ್ತುಗಳು ಇಟ್ಕೊಂಡು ಎತ್ತಲ್ಲಿ ಬಾರಿ ದುಡಿಮೆ ಮಾಡಿದೆ. ಎತ್ತು ಯಾವಲಿಂದ ಶುರು ಮಾಡಿದ್ರಿ ನೀವು?
0: ನಾವು ಸಣ್ಣ ಹುಡುಗಲ್ಲ, ನಾವು ಎತ್ತುಗಳೇ. ಈಗ ಒಂದ್ 5-6 ವರ್ಷದಿಂದ ಟ್ರ್ಯಾಕ್ಟರ್ ಬಂದಿಂದ ಸುಮಾರು ಆಯ್ತು ಅಷ್ಟೇ ಹೊಡಿತಿದ್ದೆ, ಈಗ ನಿಲ್ಸಿಬಿಟ್ಟಿನಿ ವರ್ಷ ಇಷ್ಟಕ್ಕೆ. ನಮ್ದಾಗ್ಲಿ ಬ್ಯಾರ ಕರೋ ಹೋಗಿದ್ದೆ, ನಮ್ಮದ್ನು ಹೊಡಿತಿದ್ದು
1: ಪೂರ್ತಿ ಎಲ್ಲ ನಿಮ್ಮ ಜಮೀನೆಲ್ಲ ಎತ್ತಲೇ ಉತ್ಕತ್ತಿದ್ರೆ
0: ಎಲ್ಲ ಬೇರೆ ಕೂಲಿ ಬೇಸಾಯನು ಹೋಗ್ತಿದ್ದೆ, ಎಲ್ಲಾ ಹೊಡಿತಿದ್ದೆ.
1: ಈ ಕೂಲಿ ಬೇಸಾಯ ಯಾವ ವರ್ಷದಿಂದ ಹೋಯ್ತಾ ಇದ್ರಿ?
0: ಅವಿಂದಲ್ವಿ ಸಣ್ಣದಲ್ವಿ.
1: ಎಷ್ಟು ಕೊಡ್ತಾ ಇದ್ರ ಅವಾಗ?
0: ಅವಾಗಲ್ಲ, ಎಷ್ಟು 200-300 ಕೊಡೋರು, 500 ಕೊಡೋರು. ಒಂದ್ ಒಪ್ಪತ್ತಿಗೆ ಈಗ 1,000 ರೂಪಾಯಿ ಮಾಡಿದ್ದೀಗ, 5-6 ವರ್ಷದಿಂದ 1,000 ರೂಪಾಯಿ.
1: 1,000
0: ರೂಪಾಯಿ ಒಂದ್ ಮಧ್ಯಾಹ್ನಕ್ಕೆ. ಎರಡು ಹೊತ್ತು ಹೊಡಿತಿದ್ದೆ, ಬೆಳಿಗ್ಗೆ ಹುಡಿದ್ರೆ ಸಾಯಂಕಾಲ ಬಿಡ್ತದೆ ಬೇಸಾಯ. ಕೂಲಿ ಬೇಸಾಯ ಹೋದ್ರಿ ಬಿತ್ತನೆ ಟೈಮಲ್ಲಿ ಬೆಳಿಗ್ಗೆ ಹುಡಿದ್ರೆ ಸಾಯಂಕಾಲ ಕೊಳೆ ಬಿಡ್ತದ್ದು. ಅಂತವರೆಗೂ ಬಿಡ್ತಿರಲ್ಲ ನಾವು,
1: ಬಿಡ್ತಿರಲಿಲ್ಲ.
0: ಮಧ್ಯಾಹ್ನ ಸರಿ ಹಿಂಡಿ ತಿನ್ಸ್ಕೊಂಡು ಹೊಡಿತಾ ಇದ್ದಿ, ಮನೆ ಬಂದಲ್ಲೇ ಊಟ ಹೋಗಿ.
1: ಎಲ್ಲ ನಿಮ್ಮೂರ್ ಸುತ್ತಮುತ್ತಲ ಹೋಗ್ತಿದ್ರು ಅಥವಾ ಹೆಂಗೆ?
0: ನಮ್ಮೂರು ಮಾತ್ರ, ಸುತ್ತಮುತ್ತ ಯಾರು ಕರೀತಿದ್ರು ಹೋಗ್ತಾ ಇದ್ದೆ. ನಮ್ಮ ಮಾಡ್ಕೊಂಡು ಫ್ರೀ ಆಗಿರ್ತಿಲ್ಲ ಅವಾಗ ಹೋಗ್ತಾ ಇದ್ದಿ ಎಲ್ಲ ಮಾಡ್ಕೊಂಡು.
1: ಒಂದ್ 200-300 ಶುರು ಮಾಡಿ ಈಗ 1,000 ಬಂದಿದ್ರಿ?
0: 1,000 ಬಂದಿದ್ದೀವಿ.
1: ಈಗಲೂ ಕರೀತಾರ?
0: ಕರೀತಾರೆ. ಈ ಎತ್ತುಗಳನ್ನ ಮೆತ್ತಗಾಯ್ದ ಈಗ ಆಗಲ್ಲ ಎತ್ಕೊಳ್ಕಾಯ್ಲಿ.
1: ಈಗೆಲ್ಲ ಯಾವ್ದಕ್ ಕರೀತಾರೆ? ಯಾಕಂದ್ರೆ ಎಲ್ಲ ಟ್ರ್ಯಾಕ್ಟರ್ಗಳು ಜಾಸ್ತಿ ಅವಲ್ಲ.
0: ಈಗ ಎಲ್ಲ ಹೊರಗಾರಿಕೆ ಮಾಡ್ತಾ ಇದ್ದೀನಿ, ಅವ 30 ವರ್ಷದಿಂದ ಕೊನೆಗಾರಿಕೆನೂ ಮಾಡ್ತಾ ಇದ್ದೀನಿ. ಈಗಲೂ ಕೆಡೋಕ್ ಹೋಗ್ತೀನಿ.
1: ಈ ಹೊಲ ಉಳಕ್ಕೆ, ಹರೆ ಹೊಡಿಯಕ್ಕೆ, ಹರತೆ ಹೊಡಿಯಕ್ಕೆ ಎಲ್ಲದಕ್ಕೂ ಕರೀತಿದ್ರು.
0: ಎಲ್ಲದಕ್ಕೂ ಹೋಗ್ತಿದ್ದೆ. ನಾಲ್ಕು 5 ಕುಂಟೆ ಹಾಕೊಂಡು ನೋಡಿದೀನಿ, ದೊಡ್ಡ ಮಗ ಹಾಕೊಂಡು 5 ಜನ 4 ಜನ ಸೇರ್ಸ್ಕೊಂಡು ಹರತೆ ಮಾಡಿದೀನಿ. ಮೊಬೈಲ್ ಪೋರ್ಟ್ ಇದಾವಲ್ಲ,
1: 5-5 ಕುಂಟೆ ಕಟ್ತಾ ಇದ್ರ?
0: 5 ಕುಂಟೆ 4-4 ಕುಂಟೆ ಹಾಕೊಂಡು ನೋಡಿದೀವಿ. ನೀವು ಬತ್ತಿನ ನೋಡ್ತಾ ಇದ್ದಂತ
1: ಜನ ಸಿಗ್ತಾ ಇದ್ರ ನಿಮ್ಗೆ?
0: ನಮ್ಮ ತಮ್ಗಳವರು, ನಮ್ಮ ಅಣ್ಣ ತಮ್ಗಳವರು ಎಲ್ಲ ಸೆಚ್ಕೊಂಡು ನಮ್ಮಕ್ಕೆಲ್ಲ ಅರ್ತಿಗೆ ಹೋಗ್ದು. ಹಿಂಗ್ ಬೇರೆ ಹೇಳ್ತಿದ್ದೆ, 4 ಕುಂಟೆ ಆಗಾದ್ರೆ ಬತ್ತಿನಪ್ಪ, 1 ಕುಂಟೆ 8 ಕುಂಟೆ ಹೊಡೆಯಕ್ ಆಗಲ್ಲ, ಲೇಟ್ ಆಗುತ್ತೆ. 4 ಕುಂಟೆ ಆದ್ರೆ ಬೇಗ ಆಗುತ್ತೆ. ಅದ್ನು ಮಾಡಿದೀವಿ, ಅವಕ್ಕೆ 4 ಕುಂಟೆನೂ ಹಾಕೊಂಡು ನೋಡಿದೀವಿ.
1: ಎತ್ತಲೆ ಎಷ್ಟು ಸಂಪಾದನೆ ಮಾಡಿದ್ರಿ ಹಂಗಾರೆ?
0: ಅದು ಹೇಳಕಾಲ ಬಿಡಿ, ಟ್ರ್ಯಾಕ್ಟರ್ಗಿನ್ನ ಹೆಚ್ಚಾಗಿ ದುಡ್ದವು.
1: ಹೌದಾ?
0: ಅದಕ್ಕೆ ಮನೆಗೆ ಇಟ್ಟಿದೀವ, ಮನೆಗೆ ಇಟ್ಕೊಂಡು ಮನೆಗೆ ಅಂತ ಜಮೀನಲ್ಲೇ ಇಟ್ಕೊಂಡಿ. ಅದಕ್ಕೆ
1: ಎಲ್ಲ ಹಂಗಾರೆ ಸುಮಾರು ದುಡಿಮೆ ಮಾಡಿದ್ರಿ ಅದ್ರಲ್ಲಿ?
0: ಎಲ್ಲಾ ದುಡಿಮೆ ಮಾಡಿನ ಅದ್ರಲ್ಲಿ. ಇಂಥದ್ದ ಕೊಡದಲ್ಲ ಅನ್ನಂಗಿಲ್ಲ, ಇಂಥ ಬೆಳೆ ಮಾಡಿಲ್ಲ ಅನ್ನಂಗಿಲ್ಲ, ಎಲ್ಲಾ ಬೆಳೆನ ಮಾಡಿದ್ವಿ.
1: ಈಗ 1,000 ರೂಪಾಯಿ ಬಂದು ನಿಂತೈತೆ.
0: 1,000 ರೂಪಾಯಿ ನಿಲ್ಸಿದಿ,
1: ಇನ್ನು ಜಾಸ್ತಿ ಆಗತ್ತಾ?
0: ಇನ್ನ ಯಾರು ಮಾಡ್ತಾರೆ ಗೇಯರೇ ಇಲ್ಲ, ಈಗ ಉಳುಮೆ ಮಾಡಲೇ ಇಲ್ಲ. ಟ್ರ್ಯಾಕ್ಟರ್ ಬಂದ ಈಗ, ಈ ಸಣ್ಣ ಟ್ರ್ಯಾಕ್ಟರ್ ಮಾಡ್ಕೊಂಡು ಉಳುಮೆ ಮಾಡ್ತಾರೆ. ಈ ಎತ್ತುಗಳು ಮಾಡಾರೇ ಇಲ್ಲ, ಹಂಗಾಗಿ ಹೋಯ್ತಿ.
1: ನಿಮ್ಮೂರ ಚಂದ್ರಣ್ಣರು ಹೇಳ್ತಾ ಇದ್ರು ಬರೀ ಹಿಂಗೆ ಉಳುಮೆ ಮಾಡೇ ಮಾಡೇ ಮನೇನೆ ಕಟ್ಬಿಟ್ರು ಅದ್ರಲ್ಲೇ ಅಂತ ಹೇಳಿ.
0: ಮನೇನು ಕಟ್ಟಿ ಎಲ್ಲ ಇಲ್ಲಿಂದ ತಕ ಬಂದಿಷ್ಟಕ್ಕೆ ನಿಂತಿದ್ದೀವಿ ಈಗ. ಅಂತ ಕೈ ಕಾಯಿ ಕೆಡವದು ಎಲ್ಲಾದು ಮಾಡ್ತಿದ್ದಿ.
1: ಕಾಯಿ ಕೆಡವಕ್ಕೂ ಹೋಗ್ತಿದ್ರ?
0: ಹೋಗ್ತಿದ್ದಿ. ಅಷ್ಟೋ ಜನದೂ ಕೆಡ್ತಿದ್ದಿ ನಮ್ಮೂರಲ್ಲಿ.
1: ಈಗಲೂ ಕೆಡುತ್ತೀರಿ?
0: ಈಗಲೂ ಕೆಡ್ತಾ ಇದೀವಿ.
1: ಏನು ಮಿಷನ್ ಬತ್ತಲ್ಲ ಅದ ಹತ್ಕೊಂಡು ಹತ್ತಿರ ಹಂಗೆ ಹತ್ತಿರ?
0: ಗಣ ಬಿದಿರು ಗಣಗಳು ಮಾಮೂಲಿ ಗಣದಲ್ಲೇ ಕೆಡವದು.
1: ಈಗ ಹೆಂಗೆ ಕಾಯಿ ಕೆಡೋಕೆ?
0: ಈಗ ಒಬ್ರಿಗೆ ಹೋದ್ರೆ 1,500 ಹಿಂಗ್ ಮಾಡಿದ್ವಿ. ಈಗ ಕಾಯಿ ಲೆಕ್ಕಕ್ಕೆ ಹೋಗ್ತಾ ಇಲ್ಲ,
1: ತೋಟದ ಲೆಕ್ಕ.
0: ತೋಟದ ಲೆಕ್ಕ,
1: ಯಾಕಂದ್ರೆ ಕಾಯಿ ಕಡಿಮೆ ಆಗ್ಬಿಟ್ಟವ ಈಗ.
0: ಕಾಯಿ ಕಮ್ಮಿ ಆದವಲ್ಲ, ಹಂಗಾಗಿ ಇಷ್ಟ ಕೊಡ್ರಿ ಅಂತ ಹೇಳ್ತೀವಿ, ಕೆಡವದು ಅಷ್ಟೇ.
1: ಎಷ್ಟಾರು ಬೆಳ್ಳಿ?
0: ಎಷ್ಟಾರು ಬೆಳ್ಳಿ 1,500 ಹಿಂಗೆಲ್ಲ ಮಾಡಿದೀವಿ.
1: ಸಾಮಾನ್ಯವಾಗಿ ಕಾಯಿ ಕೆಡೋಕೆ ಎಷ್ಟೊತ್ತು ಹೋಗ್ತೀರಿ?
0: ಬೆಳಿಗ್ಗೆ 6 ಗಂಟೆಗೆ ಹೋಗ್ತಿವಿ, ಒಂದೊಂದು 5 ಹೋಗ್ತಿವಿ. ಹೋಗಿ ಮಧ್ಯಾಹ್ನ 12 ಗಂಟೆದಾಗ ಕೆಡತೀವಿ. ಬಿಸಿಲಿದ್ರೆ ಕೆಡತಿದ್ದು, ಈ ಬಿಸಿಲಿಂದ ಒಚ್ಚಿಮಿಚೆ ಬಂದ್ಬಿಡ್ತೀವಿ. ಹೋಗಿ
1: ಬೆಳಕಿದ್ದಂಗೆ
0: ಬೆಳಕಿದ್ದಂಗೆ
1: ಹಂಗೆ ಕಾಯಿ ಕೆಡುವ ಕೆಲಸನು ಕೂಡ ಮಾಡ್ತೀರಾ? ಉಳುಮೆ ಕಾಲದಲ್ಲಿ ಉಳುಮೆ ಮಾಡೋದು
0: ಕೆಡ್ತಾ ಇದ್ದೀನಿ.
1: ಎಲ್ಲೆಲ್ಲ ಹೋಗ್ತೀರ ಕಾಯಿ ಕೆಡೋಕೆ?
0: ನಮ್ಮೂರ್ ಸುತ್ತಮುತ್ತ ನಮ್ಮವ್ರ ಯಾರು ಕೆಡ್ತಾರ ಅಲ್ಲಿ ಹೋಗೋದು. ತೆಂಗಿನ ಸಸಿನ ಮೊಳಕೆ ಮಾಡಿದ್ದೀನಿ, 1,000 ಮೊಳಕೆ ಮಾಡ್ತೀನಿ. ಗಣಿಂಗಾಯಿ ತಲುಪಾಯಿ ಕೆಡತಿ ದೊಡ್ಡ ಮರಗಳು, ಆ ಬೀಜ ತಂದು ಮಾಡೋದು.
1: ಎಲ್ಲಿ ಬೇರೆ ಕಡೆ ಅಂತ ತಿರ
0: ಸಸಿವಾಳ ಅಂದ್ರೆ 4-5 ವರ್ಷದಲ್ವೇ, ಈಗ 30 ವರ್ಷದಲ್ಲೇ ಅನ್ರಿ. ಒಂದೊಂದ್ 1,000 ಕಾಯಿ ತೆಗೆದು ಬೀಜ ಮಾಡ್ತಾ ಇದೀನಿ
1: ಪ್ರತಿ ವರ್ಷನು.
0: ಪ್ರತಿ ವರ್ಷನು ಈಗಲೂ ಹೋದವಿ, ಇನ್ನು 2 ಬ್ಯಾಚ್ ಇತ್ತು ಕೀಳೋದು. ಒಳ್ಳೆ ಸಸಿ ಅಂತಲೇ ಮಾಡ್ತಾ ತಾಂಡ ಹೋಗ್ತಾ ಇದ್ರಿ.
1: ಹೆಂಗ್ ಕೊಡ್ತೀರ ಸಸಿಯ?
0: ಸಸಿ ಅವಾಗ 500 ಇತ್ತು ಕೊರೋನಾ.

0: ಕಾಲದಲ್ಲಿ.
1: ಹಾ
0: ಈಗ ಸ್ವಲ್ಪ ಎಲ್ಲಾ ಮಾಡಿಕೊಂಡ್ಬಿಟ್ಟಾರ ಬೋರ್ ಉಳ್ತಾವ. ಈಗ 300 400 200 ರೂಪಾಯಿ ಹಿಂಗ್ ಹೋಗ್ತಾ ಐತಿ ಸೋಸಿ.
1: ಹಾ ಹಾ ಒಳ್ಳೆ ರೇಟ್ ಸಿಗುತ್ತೆ ಅದಕ್ಕೂ.
0: ಹಾಕ್ತಿದ್ರಿ ಎಲ್ಲರೂ, ಒಳ್ಳೆ ರೇಟ್ ಇರೋದು, ಎಲ್ಲಾ ಬೆಳೆ ಮಾಡ್ಕೊಂಡ್ಬಿಟ್ಟಾರಿ, ಎಲ್ಲಾ ಬೋರ್ ಉಳ್ತಾವ.
1: ಹೌದೌದು.
0: ತೆಂಗಿನ ಸಸಿ ಮಾಡ್ಕೊಂಡ್ರಿಂದ ರೇಟ್ ಕಮ್ಮಿ ಆಯ್ತು ಅಷ್ಟೇ. ಈಗ
1: ಬೀಜ ಹೆಂಗ್ ತತ್ತೀರ ನೀವು?
0: ಆ ಬೀಜ ತಲುಪಾಯಿ ಕೆಡುತ್ತೀವಿ, ಅವರಿಗೆ ಕಾಯಿ ಕೊಡ್ತೀವಿ. ಎಷ್ಟು ಕಾಯಿ ತಂದಿರ್ತೀವಿ ಅಷ್ಟು ಕಾಯಿ ಅವರಿಗೆ ಕೊಡ್ತೀವಿ ನಾವು. ಆ ಬೀಜ ತಂದು ಮಾಡ್ತೀವಿ, ದೊಡ್ಡ ಮರದ ತಲುಪಿಂಗ್ ಕಟ್ಕೊಂಡು ಬೀಜ ಮಾಡೋದು.
1: ಈಗ ಇದು ಚೆನ್ನಾಗಿ ಇದೆ, ಇದ ಬೀಜ ಕಿಟ್ಕೋಬಹುದು ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ?
0: ದೊಡ್ಡ ಮರ ಎಷ್ಟು 11 12 ಮರ ಇರ್ತಲ್ಲ, ಅದನ್ನೇ ತೆಗಿಯೋದು ನಾವು. ತೀರ ಸಣ್ಣ ಸಸಿ ತೆಗಿಯಲ್ಲ, 10 ಮಾರು 11 ಮಾರು 12 ಮಾರು ಆ ಲೆವೆಲ್ ಇರೋದು ತೆಗಿತೀವಿ.
1: ಒಟ್ಟಿಗೆ ಮಾರಿನ ಲೆಕ್ಕದಲ್ಲಿ,
0: ಮಾರಿನ ಲೆಕ್ಕದಲ್ಲಿ,
1: ಮಾರಿನ ಲೆಕ್ಕದಲ್ಲಿ ನೋಡ್ಕೊಂಡು ಈಗ 11 ಮಾರು 12 ಮಾರು ಐತೆ ಅಂದ್ರೆ ಇದು ಬೀಜಕ್ಕೆ ಆಗುತ್ತೆ.
0: ಬೀಜಕ್ಕೆ ಆಗತ್ತೆ ಗೊತ್ತಾಗತ್ತೆ ನಮಗೆ, ಅದನ್ನೇ ತೆಗಿಯೋದು ಬೀಜ.
1: ಈಗ ಒಂದೊಂದು ಪಾರಿಲಿ ಎಷ್ಟೆಷ್ಟು ಇರ್ತವೆ ಅವು?
0: ಒಂದೊಂದು ಮನೆ ಒಂದು 15 20 ಕಾಯಿ ಇರುತ್ತೆ, ಅದ್ರದ್ನೇ ತೆಗಿಯೋದು. ನಮಗ ಕೊನೆಗೆ ಮುಂಗುಡಿಲಿ ಆತರ ಇರುತ್ತೆ, ಒಂದ್ ಸ್ವಲ್ಪ ಕೂಳೆ ಕಾಯಿ ಬಂದಾಗ ಈಗ 3 4 ಕಾಯಿ ಇರುತ್ತೆ, ಅದು ಕೂಳೆಕಾಯಿ ಅವ ಆ ಟೈಮ್ ತೆಗಿತೀವಿ.
1: ಬೀಜ ಹೆಂಗ್ ಮಾಡ್ತೀರ ಹೇಳಿ?
0: ಬೀಜ ಪುಂಡಿ ಹೊಡೆದ್ ಬಿಟ್ಟು ಅಲ್ಲ, ಅದ್ರೊಳಕ್ಕೆಲ್ಲ ಹಾಕ್ಬಿಟ್ಟು ಮಣ್ಣು ಮುಚ್ಚಿ ಬಿಡ್ತೀವಿ, ನೀರ್ ಕಟ್ತೀವಿ, ಮಳೆ ಕೊಡಿತ್ತ ಅದು. 3 ತಿಂಗಳಾಗತಕ ಒಡೆಯಲ್ಲ, ಅಮಕ ಒಡೆಯುತ್ತೆ. ಅವ್ ಮತ್ತೆ ಇಂಗಡಿಸ್ಬೇಕು, ಆ ಕಡೆ ಬೇರೆ ಕಡೆ ಇಂಗಡಿಸಿದಾಗ್ಲೇ ಅವ ಸಸಿ ಕೀಳಕ ದೂರ ದೂರ ಇರ್ತಲ್ಲ, ಗೆಪ್ಪೆ ಕೀಳಕ್ ಬರುತ್ತೆ. ಅವಾಗ
1: ಇಂಗಡಿಸೋದು ಅಂತ ಅಂದ್ರೆ ಹೆಂಗ್, ಯಾವ ತರ ಇಂಗಡಿಸ್ತೀರಿ?
0: ಕಾಯಿ 2 ಅಡಿಗೆ 2 ಅಡಿಗೆ ಇಂಗಡಿಸ್ಕೊಂಡು ಹೋಗ್ತೀವಿ, 2 ಅಡಿ 3 ಅಡಿ ಲಾಂಗ್, ಎಲ್ಲ ಲೈನ್ ಮಕ್ಕೆ ಗುಂಡಿ ಹೊಡ್ಕೊಂಡು ಹಾಕೊಂಡ್ಬತ್ತಿವಿ.
1: ಅದಕ್ಕೆ ನೀರಿಗೆ ಬಿಡ್ತಾ ಇರ್ಬೇಕಾಗತ್ತ,
0: ಜೆಟ್ ಅಲ್ಲಿ ನೀರ್ ಹಾಕ್ತಿವಿ, ಅಲ್ಲ ಪೈಪ್ ಇಕ್ಕಿಬಿಟ್ರೆ ನೆನೆಯುತ್ತೆ, ಜೆಟ್ ಮಾಡಿಬಿಟ್ಟಿವಿ ಎಲ್ಲ. ಈಗ 6 ಜೆಟ್ ಹಾಕ್ಬಿಟ್ರೆ ಎಲ್ಲ ಕಡೆ ನೆನ್ಕೊಂಡ್ಬಿಡುತ್ತೆ, ನೀರ್ ಬಿಡೋ ಅವಶ್ಯಕತೆ ಇರಲ್ಲ. ಈಗ
1: ಎಷ್ಟು ವರ್ಷಕ್ಕೆ ಒಂದ್ಸರಿ ಮಾಡ್ತೀರ ಸಸಿಯ?
0: ವರ್ಷ ವರ್ಷ ಮಾಡ್ತಿದ್ದೀನಿ, ಈ ವರ್ಷ ತೆಗ್ದಿಲ್ಲ. ಸಸಿ ಇದಾವೆ, ಮಳಕಿ ಇದಾವೆ, ಇಂಗಡಿಸೋದಾವೆ, ನಿಲ್ಸಿದಿ ಈ ವರ್ಷ.
1: ಇನ್ನೇನೇನು ಬೆಳೆ ಮಾಡ್ತೀರಿ ಗಂಗಾಧರ್?
0: ಇನ್ನೇನು ಇಲ್ಲ, ದಾಳಿಂಬೆ ನಿಲ್ಸಿದೀವಿ, ದಾಳಿಂಬೆ ಬಂದು ನಿಂತಿದೀವಿ. ದಾಳಿಂಬೆ ಬೆಳೆ,
1: ದಾಳಿಂಬೆ ಒಂದು, ಮತ್ತೆ ಒಂಚೂರು ನರ್ಸರಿ ಮಾಡ್ಕೋತೀರ ತೆಂಗಿಂದು?
0: ತೆಂಗಿಂದೊಂದು.
1: ಎಲ್ಲೆಲ್ಲಿಂದ ಬಂದು ತಗೊಂಡು ಹೋಗ್ತಾರೆ ಇಲ್ಲಿಂದ ಗಿಡನ?
0: ದೂರ ತಗೊಂಡು ಹೋಗ್ತಾರೆ, ಇಲ್ಲೇ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ತಗೊಂಡು ಹೋಗಿದಾರೆ. ಚಿಕ್ಕಮಗಳೂರು ಸೈಡ್ ಯಾರು ಬಂದು ಈಗ 100 ಅಡ್ವಾನ್ಸ್ ಕೊಟ್ಟು ಹೋಗಿರ ತಗೊಂಡು ಹೋಗ್ತಾರೆ.
1: ಅವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಬಂದು ಒಂದೊಂದ್ಸರಿ ತಗೊಂಡು ಹೋಗ್ತಾರೆ.
0: 100 ಗಿಡ 100 200 ಬೇಕ್ರಿ, 200 300 ಬೇಕಂದ್ರೆ 300 ಹಿಂಗೆ ತಗೊಂಡು ಹೋಗ್ತಾರೆ. ಬರ್ತಾರೆ, ಮಳೆ ನಿಂತ ಕಾಯ್ತಾ ಇರ್ ಜನ. ಮಳೆ ಅನಿತಿಲ್ಲ ಅಲ್ವಾ, ಮಳೆ ಅಂತ್ರೆ ಸೇಂಗಿ ಸಸಿ ಹಾಕಕ್ ಬಾಡು ಅಂತ.
1: ಹೌದು,
0: ಹಂಗಾಗಿ ಬಂದಿಲ್ಲ ಇನ್ನು ಜನ. ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ, ಹಾಸನದ ಬಂದ್ರಿ ಮೊನ್ನೆ ನೋಡ್ಕೊಂಡು ಹೋದ್ರಪ್ಪ, 4 5 ಜನ ಬಂದ್ರು.
1: ಪೂರ್ತಿ 1000 ಏನ್ ಗಿಡ ಮಾಡ್ತಾರ ಅವಷ್ಟು ಖರ್ಚಾಯ್ತವೆ,
0: ಖರ್ಚಾಗತ್ತೆ, ಎಲ್ಲ ಖರ್ಚಾಗತ್ತೆ. ಈ ಸ್ವಲ್ಪ ನಿಂತಿರೋದು ಇಷ್ಟು ಇಂತಕ್ ಹೋಗ್ಬಿಡೋದು, ಎಲ್ಲ ಮಾಡಿರೋದ ಸ್ವಲ್ಪ ನಿಧಾನ ಆಗಿದಾರೆ. ಎಲ್ಲಾ ಕಡೆ ಸಿಗುತ್ತಲ್ಲ, ಹಂಗಾಗಿ ಎಲ್ಲರೂ ಎಲ್ಲಾ ಹೋಗ್ಬಿಡೋದು.
1: ಮನೆ ಹತ್ರ ಇನ್ನೇನ್ ಬೆಳ್ಕೊಂಡಿದ್ರಿ?
0: ಏನು ಬೆಳೆದಲ್ಲ, ತೆಂಗಿನ ಸಸಿ ಒಂದ್ ಬೆಳ್ಕೊಂಡು,
1: ತೆಂಗಿನ ಸಸಿ ಒಂದ್ ನರ್ಸರಿ ಒಂದ್ ಮಾಡ್ಕೋತೀರಿ. ಈಗಲೂ ಕಾಯಿ ಕಡೆ ಹೋಗಿ ಹೋಯ್ತೀರಿ, ಟ್ರಾಕ್ಟರ್ ಅಲ್ಲಿ ಹೆಂಗೈತಿ ದುಡಿಮೆ?
0: ಟ್ರಾಕ್ಟರ್ ನಿಲ್ಸಿದಿ, ದಾಳಂಬರಿ ಹಾಕಿದ್ಮೇಲೆ ನಮ್ ದಾರಿಗೆ ಮಾಡ್ಕೊಂತಿದ್ದೆ ಅಷ್ಟೇ. ಮೊದ್ಲು ಸ್ಟಾರ್ಟಿಂಗ್ ನಮ್ಮೂರಲ್ಲಿ ಟ್ರಾಕ್ಟರ್ಗಳೆಲ್ಲ ಒಂದ 2 3 ಇದ್ದ, ಅವಾಗ ದುಡಿಮೆ ಚೆನ್ನಾಗಿತ್ತು, ಒಳ್ಳೆ ದುಡಿಮೆ. ಅವಾಗ ಪುರುಷತ್ತ ಇರಲ್ಲ, ರಾತ್ರಿ ಆದ್ರೂ ಹೊಡಿತಿದ್ದ ಟ್ರಾಕ್ಟರ್. ನಾ ಡೀಸೆಲ್ ತಂದು ಕೊಟ್ಟಂಗ ಮಗ ಹೊಡಿತಿದ್ದ, ಚೆನ್ನಾಗಿ ದುಡಿಮೆ ಇತ್ತು ಅವಾಗ. ಟ್ರಾಕ್ಟರ್ ಕಂತು ಅಲ್ಲೇ ತೀರೋತ್ ಅವ್ರದ್ದು, ಆ ದುಡಿಮೇಲೆ ಫ್ರೀ ಆಗಿ ಉಳ್ಕೊಂಡೈತಿ ಟ್ರಾಕ್ಟರ್ ನಮಗೆ.
1: ದನಕರುಗಳು ಸಾಕೊಂಡಿದ್ರಿ?
0: ಇದಾವೆ, 2 ಹಸುದವೆ, ಜೊತೆ ಎತ್ತದವೆ.
1: ಈಗ ಹಸುಗಳು ಹಾಲಿಗೋಸ್ಕರ ಸಾಕೊಂಡ್ರು,
0: ಸಾಕೊಂಡ್ರವ್ ನಾಟಿ ಹಸ, ನಾವೇ ಸಿಂಧಿ ಹಾಕಿಲ್ಲ.
1: ಹಾಲು ಮಾರ್ತೀರ?
0: ಇಲ್ಲ, ಮಾರಲ್ಲ, ಮನೆ ಪೂರ್ತಿಗೆ,
1: ಮನೆ ಬಳಕೆಗೆ ಒಂದಷ್ಟು ಆಗುತ್ತೆ.
0: ನಾಟಿ ಹಸ ಇರ್ಲಿ ಅಂತ ನಾಟಿ ಹಾಲು ಮೊಸರು ತಿನ್ನೋದಂತ, ಸಿಂಧಿಯಸಿನ್ ಬೇಡ ಅಂತ ನಾಟಿ ಹಸರು ಮಾಡ್ಕೊಂಡು.
1: ಈಗ 3 ವರ್ಷದಿಂದ ದಾಳಿಂಬೆನಲ್ಲಿ ಎಷ್ಟು ದುಡಿಮೆ ಮಾಡಿದ್ರಿ?
0: ಒಂದ್ ಸರಿ 25 ಲಕ್ಷ ಆಯ್ತು, ಓ ಸರಿ 35 ಆಯ್ತು. ಈ ಸರಿ ನೋಡ್ಬೇಕು, ರೇಟ್ ಸಿಕ್ಕಿರೇನು ಪರವಾಗಿಲ್ಲ, ಇದ್ದು ಬೇರೆ ನಡೀತಾ ಇದೆ, ಏನೇನ್ ಆಗುತ್ತೋ ರೇಟ್ ಗೊತ್ತಿಲ್ಲ.
1: ಈಗ ಹೆಂಗೈತೆ ರೇಟು?
0: ರೇಟು 200 ರೂಪಾಯಿ ಅಂತೂ ಕಮ್ಮಿ ಒಳಗ್ ಬಂದಿಲ್ಲ, 230 ತಕ ಹೋಯ್ತು ರೇಟು. ಈಗ ಬ್ಯಾಸ್ಗೆ ಇರುತ್ತೆ ಬಿಡಿ, ಆ ಟೈಮ್ ಬಂದಾಗ ಸ್ವಲ್ಪ ಇಳಿಕೆ ಆಗುತ್ತೆ. ಈ ಹಬ್ಬದ ಟೈಮ್ ಬರುತ್ತೆ, ಎಲ್ಲಾ ಬಿಟ್ಟಿರ್ತಾರೆ, ಒಂದೇ ಸರಿ ಬಿಡ್ತಾರೆ ಈಗ, ಹಂಗಾಗಿ ಸ್ವಲ್ಪ ಕಮ್ಮಿ ಆಗುತ್ತೆ ರೇಟ್.
1: ಒಟ್ಟಾರೆ ಈ ಕೃಷಿ ಜೀವನ ಏನನ್ಸುತ್ತೆ ಗಂಗಾಧರಪ್ಪ ಅವ್ರೆ?
0: ನಮ್ ಮಾಡಿದ ಮಟ್ಟಿಗೆ ಇದೇ ಒಳ್ಳೇದು, ಇಲ್ಲೇ ಜೀವನ ಮಾಡ್ಕೊಂಡು ಇಲ್ಲೇ ಉಳುಮೆ ಮಾಡ್ಕೊಂಡು ಇದ್ದು ಬಿಟ್ರೆ ಇದು ಸುಖ ಯಾವ್ದು ಇಲ್ಲ. ಇಲ್ದದ್ದು ಕಾಯಿಲೆಗಳಲ್ಲಿ ಹೋಗಿ ಟೌನ್ ಗಳಾಗಲ್ಲ. ಈಗ ಇರೋ ಒಂದೊಂದು ಎಕರೆಲ್ಲಿ ಇಷ್ಟು ಮಾಡ್ಕೊಂಡಿದ್ ನಾವು, ಈಗ 5 6 ಎಕರೆ ಇದ್ದಾರೆ, ಏನು ಮಾಡಕ್ ಆಗ್ತಾ ಇಲ್ಲ.
1: ಈಗ ಸುಮಾರು ಜನ ಹೇಳ್ತಾರೆ ಯಾವ್ದೇನು ಅಷ್ಟು ಪ್ರಯೋಜನ ಹಾಕಲ್ಲ ಕೃಷಿ ಮಾಡೋದು ಅಂತ ಹೇಳಿ.
0: ನಮ್ ಮಾಡಿ ಮಾಡಿ ನಮ್ಗೇನು ಅಂತ ಅಂತ ಅನ್ಸಿಲ್ಲ, ಲಾಭ ಇದೆ ಮಾಡ್ಬೇಕು. ಸುಮ್ನೆ ನಾನು ಮಾಡಿದೆ ಅಂದ್ರೆ ಆಗಲ್ಲ, ಅದೆಲ್ಲ ಉಳುಮೆ ಮಾಡ್ಬೇಕು, ಗೊಬ್ಬರ ಹೊಡ್ಕೋಬೇಕು, ದನಿ ಗೊಬ್ಬರ ಹೊಡ್ಕೋಬೇಕು, ತೀರ ಸೀಮೆ ಗೊಬ್ಬರಕ್ಕೆ ಹೋಗಬಾರ್ದು, ದನಿ ಗೊಬ್ಬರ ಇರಬೇಕು. ಹಂಗಾಗಿ ಬೆಳೆ.
1: ನಿಮ್ಗೆ ಎಷ್ಟು ಜನ ಮಕ್ಳು?
0: ನಮಗೆ ಒಬ್ಬನೇ. ನಮ್ ತಮ್ಮಾರಿಗೆಲ್ಲ ಒಬ್ಬೊಬ್ರೆ, ಎಲ್ಲ ಒಬ್ಬೊಬ್ರೆ ಗಂಡು ಹುಡುಗ್ರೆ. ನಮ್ಮ ಅಪ್ಪಾಜಿ ನಾವು ಮೂರು ಜನ, ನಮಗೆಲ್ಲ ಒಬ್ಬೊಬ್ರೆ, ಅವನಿಗೆ ಒಬ್ಬ ಆಗ್ಬಿಟ್ಟೆನೆ ಈಗ, ಅವನು ಗಂಡು ಹುಡುಗನೇ.
1: ಮಗ ಏನ್ ಕೆಲಸ ಮಾಡ್ತಾರೆ?
0: ಅವರು ಐ ಟಿ ಐ ಮಾಡಿ ಬೆಂಗಳೂರಿಗೆ ಹೋಗಿ ಬಂದ, ಬಂದ ಮೇಲೆ ಟ್ರ್ಯಾಕ್ಟರ್ ಮಾಡಿಕೊಟ್ಟೆ ಅವನಿಗೆ. ಟ್ರ್ಯಾಕ್ಟರ್ ಮಾಡಿದ್ಮೇಲೆ ಉಕ್ಕಿ ನಡ್ಕೊಂಡು ತರಕಾರಿ ಎಲ್ಲ ಮಾಡುದು, ಆದ್ರೂ ಇದ್ರಾಗ ಸರಿ ಆಗಲ್ಲ ಅಂತ ದಾಳಿಂಬ್ರೆ ನಿಂತ, ದಾಳಿಂಬ್ರೆ ಹಾಕೊಂಡಿದ್ವಿ.
1: ಕೃಷಿ ಚೆನ್ನಾಗಿ ಆಸಕ್ತಿ ಇದೆಯಾ ಮಗಂಗೆ?
0: ನನಗಿನ್ನ ಚೂರು ಮುಂದೆ ಇದ್ದಾನೆ ಕೃಷಿಲಲ್ಲಿ, ಮಾಡ್ತಾನೆ.
1: ಅದನ್ನೇ ಮಾಡ್ಕೊಂಡು ಹೋಗ್ಲಿ ಅಂತೀರ?
0: ಅದನ್ನೇ ಮಾಡ್ಲಿ ಸಾಕು, ಇವಾಗ ಅಲ್ಲೇನು ದುಡಿಯೋದು ಬೇಕಲ್ಲ, ಜೀವನಕ್ಕೆ ಆಗುತ್ತಲ್ಲ. ಅಲ್ಲೋಗಿ ಮಾಡೋದ್ಕಿಂತಲ್ವೆ ಇಲ್ಲೇ ಮಾಡಿರಿ, ಇಲ್ಲಿ ಈತಿ ಮಾಡಿರಿ.
1: ಒಟ್ಟಾರೆ ಸುಖವಾಗಿ ಇದ್ರಿ ಈಗ?
0: ಸುಖವಾಗಿದ್ದೀವಿ. ಯಾವ್ದು ಕಾಯಿಲೆ ಕಸಾಲೆ ಯಾವ್ದು ಇಲ್ಲ,
1: ಯಾವ್ದು ಇಲ್ಲ,
0: ಯಾವ್ದು ಇಲ್ಲ.
1: ಒಳ್ಳೇದು ಗಂಗಾಧರಪ್ಪ ಅವರ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ಚೆನ್ನಾಗಿ ನಮ್ಮ ಕೇಳಿದ್ರು ಅಂತ ಹೇಳ್ಕೊಂಡ್ರಿ. ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಅಂದ್ರೆ ನಿಮ್ ಫೋನ್ ನಂಬರ್ ಕೊಡ್ತೀರಾ?
0: ಕೊಡ್ತೀವಿ
1: ಹೇಳಿ.
0: 88 54 26 82.
1: ಇನ್ನೊಂದ್ಸರಿ ಹೇಳಿ.
0: 88 61 54 82.
1: ಒಳ್ಳೇದು ಗಂಗಾಧರಪ್ಪ ಅವರೇ, ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ಕೃಷಿ ಬದುಕಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಕೃಷಿಕ ಎಸ್ಎಂ ಗಂಗಾಧರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಕಾರ್ಯಕ್ರಮ ಕೃಷಿ ಲೋಕ.
1: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸುಧಾರಿತ ರಾಗಿ ತಳಿಗಳು, ಈ ಕುರಿತಂತಹ ಮಾಹಿತಿಯನ್ನ ನೋಡೋಣ. ನಮ್ಮ ರಾಜ್ಯದಲ್ಲಿ ರಾಗಿ ಒಂದು ಪ್ರಮುಖ ಆಹಾರ ಬೆಳೆ. ಈ ಬೆಳೆಯನ್ನು ಸುಮಾರು 6.41 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದ್ದು, ಒಟ್ಟು ಉತ್ಪಾದನೆ 11.64 ಲಕ್ಷ ಟನ್ಗಳಷ್ಟು ಮತ್ತು ಸರಾಸರಿ ಇಳುವರಿ 1816 ಕೆಜಿ ಪ್ರತಿ ಹೆಕ್ಟೇರ್ಗೆ ಸಿಗ್ತಾ ಇದೆ. ಈ ಬೆಳೆಯನ್ನು ಹೆಚ್ಚಾಗಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಾದ ತುಮಕೂರು, ಕೋಲಾರ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮುಖ್ಯ ಬೆಳೆಯಾಗಿ, ಹಾಗೂ ಜೋಳ, ಅಲಸಂದೆ, ಹುಚ್ಚೆಳ್ಳು, ತೊಗರಿ, ಅವರೆ, ನವಣೆ, ಎಳ್ಳು ಇತ್ಯಾದಿ ಬೆಳೆಗಳೊಂದಿಗೆ ಅಂತರ ಬೆಳೆಯಾಗಿ ಮತ್ತು ಮಿಶ್ರ ಬೆಳೆಯಾಗಿ ಬೆಳೀತಿದ್ದಾರೆ. ಆದ್ದರಿಂದ ದಕ್ಷಿಣ ಕರ್ನಾಟಕ ಜಿಲ್ಲೆಗಳನ್ನು ರಾಗಿಯ ಕಣಜ ಅಂಥೇಳಿ ಕರೆಯಲಾಗುತ್ತೆ. ಈ ಹಿಂದೆ ಬೆಳೆಯನ್ನು ಮಳೆಯಾಶ್ರಿತ ಬೆಳೆಯಾಗಿ ಕಾರ್ ರಾಗಿ ಮತ್ತು ಹೈನುರಾಗಿ ಎಂಬುದಾಗಿ ಬೆಳೆಯಲಾಗ್ತಾ ಇದ್ದು, ಈಗ ಈ ಬೆಳೆಗಳಲ್ಲಿ ಆದಂತಹ ಅವಿರತ ಸಂಶೋಧನೆಯಿಂದಾಗಿ ವಿವಿಧ ಕಾಲಗಳಿಗೆ ಸೂಕ್ತವಾದ ಹಾಗೂ ಬೆಂಕಿ ರೋಗಕ್ಕೆ ನಿರೋಧಕತೆಯುಳ್ಳ ರಾಗಿ ತಳಿಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಇವರಿಂದ ಬಿಡುಗಡೆಯನ್ನ ಮಾಡಲಾಗಿದ್ದು, ಅವುಗಳ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಅಲ್ಪಾವಧಿ ತಳಿಗಳು KMR 204, ಇದು ಅಲ್ಪಾವಧಿ ತಳಿಯಾಗಿದ್ದು 100 ರಿಂದ 105 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಇಲುಕುಗಳು ಮಧ್ಯಮ ಉದ್ದವಾಗಿದ್ದು ತೆನೆಗಳು ಬಿಳಿ ಬಣ್ಣದಿಂದ ಕೂಡಿ ಮುಷ್ಠಿಯಾಕಾರದಲ್ಲಿ ಇರುತ್ತವೆ. ಈ ತಳಿಯು ಕೊನೆ ಮುಂಗಾರಿಗೆ ಜುಲೈ ಆಗಸ್ಟ್ ಹಾಗೂ ಬೇಸಿಗೆ ಬೆಳೆಗೆ ಜನವರಿ ಫೆಬ್ರವರಿಯಲ್ಲಿ ಬೆಳೆಯಲಿಕ್ಕೆ ಸೂಕ್ತವಾಗಿದ್ದು ಬೆಂಕಿ ರೋಗ ನಿರೋಧಕತೆಯನ್ನ ಹೊಂದಿರುತ್ತೆ. ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 14-16 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 12-14 ಕ್ವಿಂಟಾಲ್ ಧಾನ್ಯದ ಇಳುವರಿಯನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಮತ್ತೊಂದು ಅಲ್ಪಾವಧಿ ತಳಿ KMR 340. ಈ ತಳಿಯು ಅಲ್ಪಾವಧಿ ತಳಿಯಾಗಿದ್ದು ಕಟಾವಿಗೆ 95-100 ದಿನಗಳ ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಈ ತಳಿಯ ಇಲುಕುಗಳು ಉದ್ದವಾಗಿದ್ದು

ಒಳಮೈಗೆ ಬಾಗಿಕೊಂಡಿರುತ್ತೆ. ಈ ತಳಿಯ ತೆನೆ ಹಾಗೂ ಕಾಳುಗಳು ಬಿಳಿ ಬಣ್ಣದಿಂದ ಕೂಡಿರುತ್ತವೆ. ಆದ ಕಾರಣ ಈ ತಳಿಯ ಧಾನ್ಯಗಳನ್ನು ಹಲವಾರು ಬೇಕರಿ ಉದ್ಯಮದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಲು ಉಪಯೋಗವನ್ನ ಮಾಡಲಾಗುತ್ತೆ. ಈ ತಳಿಯು ಕೊನೆ ಮುಂಗಾರಿಗೆ ಅಂದರೆ ಜುಲೈ ಆಗಸ್ಟ್ ಹಾಗೂ ಬೇಸಿಗೆಗೆ ಅಂದರೆ ಜನವರಿ ಫೆಬ್ರವರಿ ಈ ಸಂದರ್ಭದಲ್ಲಿ ಬೆಳೆಯಲಿಕ್ಕೆ ಸೂಕ್ತವಾಗಿರುತ್ತೆ. ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 20-22 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 16-18 ಕ್ವಿಂಟಾಲ್ ಧಾನ್ಯದ ಇಳುವರಿ ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಹಾಗೆಯೇ ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನ ಹೊಂದಿದೆ. ಕೆಎಂಆರ್ 630 ಇದು ಅಲ್ಪಾವಧಿ ತಳಿಯಾಗಿದ್ದು 95-100 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯ ತೆನೆಯು ಹಾಲು ಬಿಳಿ ಬಣ್ಣದಿಂದ ಕೂಡಿದ್ದು ಮಾಗಿದಾಗ ತಿಳಿಕಂದು ಬಣ್ಣಕ್ಕೆ ತಿರುಗುತ್ತದೆ. ಹಾಗೇನೆ ಇಲುಕುಗಳು ಮುದುಡಿದ್ದು ತೆನೆಯು ಮುಷ್ಠಿಯಾಕಾರದಲ್ಲಿ ಇರುತ್ತೆ. ಈ ತಳಿಯು ಕೊನೆ ಮುಂಗಾರಿಗೆ ಅಂದರೆ ಜುಲೈ ಆಗಸ್ಟ್ ಹಾಗೂ ಬೇಸಿಗೆಗೆ ಅಂತಂದರೆ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಬೆಳೆಯಲಿಕ್ಕೆ ಸೂಕ್ತವಾಗಿರುತ್ತೆ. ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 18-20 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 16-18 ಕ್ವಿಂಟಾಲ್ ಧಾನ್ಯದ ಇಳುವರಿ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಜೊತೆಗೆ ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನ ಹೊಂದಿದೆ. ಕೆಎಂಆರ್ 316 ಈ ತಳಿಯು ಇತ್ತೀಚೆಗೆ ಬಿಡುಗಡೆಯಾಗಿದ್ದು ಅಲ್ಪಾವಧಿ ತಳಿಯಾಗಿದೆ. 105-110 ದಿನಗಳಲ್ಲಿ ಕಟಾವಿಗೆ ಬರುವಂತಹ ಈ ತಳಿ ಇಲುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿಕೊಂಡಿರುತ್ತೆ. ಹಾಗೇನೆ ತೆನೆಗಳು ಹಸಿರು ಬಣ್ಣದಿಂದ ಕೂಡಿರುತ್ತವೆ. ಈ ತಳಿಯು ಮುಂಗಾರಿಗೆ ಅಂದರೆ ಜೂನ್ ಜುಲೈ ಹಾಗೂ ಕೊನೆ ಮುಂಗಾರಿಗೆ ಅಂದರೆ ಆಗಸ್ಟ್ ತಿಂಗಳಿನಲ್ಲಿ ಬೆಳೆಯಲು ಸೂಕ್ತವಾಗಿರುತ್ತೆ. ಸದರಿ ತಳಿಯು ನೀರಾವರಿ ಹಾಗೂ ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾಗಿದ್ದು ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನ ಹೊಂದಿದೆ. ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 20-22 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 18-20 ಕ್ವಿಂಟಾಲ್ ಧಾನ್ಯದ ಇಳುವರಿ ನೀಡುವ ಸಾಮರ್ಥ್ಯವನ್ನ ಹೊಂದಿದೆ. ಇಂಡಾಫ್ 9 ಇದು ಅಲ್ಪಾವಧಿ ತಳಿಯಾಗಿದ್ದು 95-105 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯ ತೆನೆಗಳು ನೇರಳೆ ಬಣ್ಣದಿಂದ ಕೂಡಿದ್ದು ಇಲುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿಕೊಂಡಿರುತ್ತೆ. ಈ ತಳಿಯು ಕೊನೆ ಮುಂಗಾರಿಗೆ ಅಂದರೆ ಆಗಸ್ಟ್ ಸೆಪ್ಟೆಂಬರ್, ಚಳಿಗಾಲಕ್ಕೆ ಅಂದರೆ ಅಕ್ಟೋಬರ್ ನವೆಂಬರ್, ಹಾಗೇನೆ ಬೇಸಿಗೆಗೆ ಅಂತಂದರೆ ಜನವರಿ ಫೆಬ್ರವರಿ ಹಾಗೂ ಮೊದಲ ಮುಂಗಾರಿಗೆ ಅಂದರೆ ಜೂನ್ ಜುಲೈ ತಿಂಗಳಿನಲ್ಲಿ ಸಾಗುವಳಿ ಮಾಡಲಿಕ್ಕೆ ಸೂಕ್ತವಾಗಿದೆ. ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 12-14 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 10-12 ಕ್ವಿಂಟಾಲ್ ಧಾನ್ಯದ ಇಳುವರಿ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಜಿಪಿಯು 48 ಈ ತಳಿಯು ಅಲ್ಪಾವಧಿ ತಳಿಯಾಗಿದ್ದು 100-105 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯು ನೇರಳೆ ಬಣ್ಣದ ತೆನೆಗಳನ್ನು ಹೊಂದಿದ್ದು ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನ ಹೊಂದಿದೆ. ಈ ತಳಿಯು ಕೊನೆ ಮುಂಗಾರಿಗೆ ಅಂದರೆ ಜುಲೈ ಆಗಸ್ಟ್ ಹಾಗೂ ಬೇಸಿಗೆಗೆ ಅಂದರೆ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಸಾಗುವಳಿ ಮಾಡಲು ಸೂಕ್ತವಾಗಿರುತ್ತೆ. ನೀರಾವರಿ ಪ್ರದೇಶದಲ್ಲಿ ಪ್ರತಿ ಎಕರೆಗೆ 12-14 ಕ್ವಿಂಟಾಲ್ ಧಾನ್ಯದ ಇಳುವರಿ ಕೊಡುತ್ತೆ. ಹಾಗೇನೆ 2.5-3 ಟನ್ ಮೇವಿನ ಇಳುವರಿಯನ್ನ ನೀಡುತ್ತೆ. ಮಳೆಯಾಶ್ರಿತ ಪ್ರದೇಶದಲ್ಲಿ ಸಾಗುವಳಿ ಮಾಡಿದಾಗ 10-12 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೂ 1.5-2 ಟನ್ ಮೇವಿನ ಇಳುವರಿಯನ್ನ ಕೊಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ರೈತ ಬಾಂಧವರೇ, ಇದುವರೆಗೆ ಅಲ್ಪಾವಧಿ ತಳಿಗಳ ಕುರಿತಂತೆ ಮಾಹಿತಿಯನ್ನು ಗಮನಿಸಿದ್ರಲ್ಲ, ಈಗ ಮಧ್ಯಮಾವಧಿ ತಳಿಗಳ ಕುರಿತಂತೆ ವಿಚಾರಗಳನ್ನು ಗಮನಿಸೋಣ. ಮಧ್ಯಮಾವಧಿ ತಳಿಗಳು, ಇದರಲ್ಲಿ ಇಂಡಾಫ್ 7 ಇದು ಮಧ್ಯಮಾವಧಿ ತಳಿಯಾಗಿದ್ದು 115-120 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯ ತೆನೆಗಳು ಹಸಿರು ಬಣ್ಣದಿಂದ ಕೂಡಿದ್ದು ಇಲುಕುಗಳು ಉದ್ದವಾಗಿರುತ್ತದೆ. ಹಾಗೆಯೇ ಕೆಳಭಾಗದ ಇಲುಕುಗಳು ಕವಲುಗಳಿಂದ ಕೂಡಿದ್ದು ತೆನೆಯು ಜಡೆಯಾಕಾರದಂತೆ ಕಾಣಿಸುತ್ತೆ. ಈ ತಳಿಯು ಚಳಿಗಾಲಕ್ಕೆ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ನೀರಾವರಿ ಪ್ರದೇಶಗಳಿಗೆ ಸೂಕ್ತವಾದಂತಹ ತಳಿ. ನೀರಾವರಿಯಲ್ಲಿ ಪ್ರತಿ ಎಕರೆಗೆ 16-18 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೆಯೇ 3-4 ಟನ್ ಮೇವಿನ ಇಳುವರಿಯನ್ನ ನೀಡುತ್ತೆ. ಮತ್ತೊಂದು ಮಧ್ಯಮಾವಧಿ ತಳಿ ಜಿಪಿಯು

0: ಎಂಟು. ಈ ತಳಿಯು ಮಧ್ಯಮಾವಧಿ ತಳಿಯಾಗಿದ್ದು 110 ರಿಂದ 115 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯು ಮಧ್ಯಮ ಗಾತ್ರದ ತೆನೆಯನ್ನು ಹೊಂದಿದ್ದು ಇಲುಕುಗಳ ತುದಿ ಒಳಮೈಗೆ ಬಾಗಿರುತ್ತದೆ. ಈ ತಳಿಯು ಮುಂಗಾರಿಗೆ ಅಂದರೆ ಜೂನ್ ಜುಲೈಗೆ ಸೂಕ್ತವಾದಂತಹ ತಳಿ. ನೀರಾವರಿ ಪ್ರದೇಶದಲ್ಲಿ ಪ್ರತಿ ಎಕರೆಗೆ 14 ರಿಂದ 16 ಕ್ವಿಂಟಾಲ್ ಧಾನ್ಯದ ಇಳುವರಿಯನ್ನು ನೀಡುತ್ತೆ. ಹಾಗೇನೆ 3 ರಿಂದ 3.5 ಟನ್ ಮೇವಿನ ಇಳುವರಿಯನ್ನು ನೀಡುತ್ತೆ. ಇನ್ನು ಮಳೆಯಾಶ್ರಿತ ಪ್ರದೇಶದಲ್ಲಿ 12 ರಿಂದ 14 ಕ್ವಿಂಟಾಲ್ ಧಾನ್ಯದ ಇಳುವರಿ, ಹಾಗೇನೆ 1.5 ರಿಂದ 2.5 ಟನ್ ಮೇವಿನ ಇಳುವರಿಯನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಜೊತೆಗೆ ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದೆ. ಇನ್ನು ಮತ್ತೊಂದು ಮಧ್ಯಮಾವಧಿ ತಳಿ KMR 301. ಮುಂಗಾರು ಜೂನ್ ಜುಲೈ ಹಾಗೂ ಚಳಿಗಾಲಕ್ಕೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿಗೆ ಸೂಕ್ತವಾದಂತಹ ಅಧಿಕ ಧಾನ್ಯ ಹಾಗೂ ಹುಲ್ಲಿನ ಇಳುವರಿ ನೀಡುವ ತಳಿಯಿದು. ಈ ತಳಿಯು ನೀರಾವರಿ ಮತ್ತು ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾಗಿದ್ದು 115 ರಿಂದ 118 ದಿನಗಳಲ್ಲಿ ಕಟಾವಿಗೆ ಬರುತ್ತೆ ಮತ್ತು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 20 ರಿಂದ 22 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 12 ರಿಂದ 14 ಕ್ವಿಂಟಾಲ್ ಧಾನ್ಯದ ಇಳುವರಿಯನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಕೃಷಿಕ ಮಿತ್ರರೇ, ಇದುವರೆಗೆ ಮಧ್ಯಮಾವಧಿ ರಾಗಿ ತಳಿಗಳ ಕುರಿತು ವಿಚಾರಗಳನ್ನು ಗಮನಿಸಿದ್ರಿ. ಬನ್ನಿ ಈಗ ದೀರ್ಘಾವಧಿ ತಳಿಗಳ ಕುರಿತಂತೆ ವಿಚಾರಗಳನ್ನು ನೋಡೋಣ. MR 1. ಈ ತಳಿಯು ದೀರ್ಘಾವಧಿ ತಳಿಯಾಗಿದ್ದು 120 ರಿಂದ 125 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಇದರ ತೆನೆಗಳು ಹಸಿರು ಬಣ್ಣದಿಂದ ಕೂಡಿದ್ದು ಇಲುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿರುತ್ತದೆ. ಈ ತಳಿಯು ಮುಂಗಾರಿಗೆ ಅಂದರೆ ಜೂನ್ ಜುಲೈಗೆ ನೀರಾವರಿ ಮತ್ತು ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾದಂತಹ ತಳಿ. ಈ ತಳಿಯು ನೀರಾವರಿ ಪ್ರದೇಶಗಳಲ್ಲಿ ಪ್ರತಿ ಎಕರೆಗೆ 16 ರಿಂದ 18 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೂ 6 ರಿಂದ 7 ಟನ್ ಮೇವಿನ ಇಳುವರಿಯನ್ನು ನೀಡುತ್ತೆ. ಮಳೆಯಾಶ್ರಿತ ಪ್ರದೇಶದಲ್ಲಿ 10 ರಿಂದ 12 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೂ 3 ರಿಂದ 4 ಟನ್ ಮೇವಿನ ಇಳುವರಿಯನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಮತ್ತೊಂದು ದೀರ್ಘಾವಧಿ ರಾಗಿ ತಳಿ MR 6. ಈ ತಳಿಯು ಕೂಡ ದೀರ್ಘಾವಧಿ ತಳಿಯಾಗಿದ್ದು 120 ರಿಂದ 125 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯ ತೆನೆಗಳು ಹಸಿರು ಬಣ್ಣದಿಂದ ಕೂಡಿದ್ದು ಇಲುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿರುತ್ತದೆ. ಈ ತಳಿಯು ಮುಂಗಾರಿಗೆ ಅಂದರೆ ಜೂನ್ ಜುಲೈಗೆ ನೀರಾವರಿ ಮತ್ತು ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾದಂತಹ ತಳಿಯಾಗಿದೆ. ನೀರಾವರಿ ಸೌಲಭ್ಯವಿದ್ದಲ್ಲಿ ಈ ತಳಿಯನ್ನು ಕೊನೆ ಮುಂಗಾರಿನಲ್ಲೂ ಅಂದರೆ ಜುಲೈ ಆಗಸ್ಟ್ ತಿಂಗಳಿನಲ್ಲೂ ಕೂಡ ಬೆಳೆಯಬಹುದಾಗಿದೆ. ಈ ತಳಿಯು ನೀರಾವರಿ ಪ್ರದೇಶದಲ್ಲಿ ಪ್ರತಿ ಎಕರೆಗೆ 20 ರಿಂದ 22 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೂ 6 ರಿಂದ 7 ಟನ್ ಮೇವಿನ ಇಳುವರಿಯನ್ನು ನೀಡುತ್ತೆ. ಜೊತೆಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ 10 ರಿಂದ 14 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೂ 3 ರಿಂದ 4 ಟನ್ ಮೇವಿನ ಇಳುವರಿಯನ್ನು ನೀಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಹೆಚ್ಚಿನ ಮಾಹಿತಿಗಾಗಿ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಪ್ರಾಯೋಜನೆ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯ ಇವರನ್ನ ಭೇಟಿ ಮಾಡಬಹುದು. ರೈತ ಬಾಂಧವರೇ, ಇದುವರೆಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮದಲ್ಲಿ ಸುಧಾರಿತ ರಾಗಿ ತಳಿಗಳು ಈ ಕುರಿತಂತಹ ಮಾಹಿತಿಯನ್ನ ಗಮನಿಸಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.
0: ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಅಪ್ಪಗೆರೆ ತಿಮ್ಮರಾಜು ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನು.

0: ಇದು ಇಂದಿನ ಕೃಷಿ ರಂಗ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ತೆಂಗು ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ಕೀಟಗಳು ಹಾಗೂ ಅವುಗಳ ನಿಯಂತ್ರಣ ಕ್ರಮಗಳ ಕುರಿತು ಅರಸೀಕೆರೆಯ ಬೋರ್ಲಕೊಪ್ಪಲಿನ ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಡಾ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಹಾಸನ. ಈಗ ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆ.
1: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜನಸಂಖ್ಯಾ ಸಂರಕ್ಷಣೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ: ದೇಶದ ಜನಸಂಖ್ಯಾ ಸಂರಚನೆಯನ್ನು ರಕ್ಷಿಸಿಕೊಳ್ಳುವಲ್ಲಿ ಗಡಿ ಭದ್ರತೆ ಮತ್ತು ಅಕ್ರಮ ವಲಸೆ ನಿವಾರಿಸುವುದು ಅತಿ ಮುಖ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗುಜರಾತ್ನ ಭುಜ್ನಲ್ಲಿ ಭಾರತ ಪಾಕಿಸ್ತಾನ ಗಡಿ ಉದ್ದಕ್ಕೂ ನಿರ್ಮಿಸಲಾದಂತಹ G7 ಮತ್ತು G13 ಗಡಿ ಔಟ್ಪೋಸ್ಟ್ಗಳನ್ನು ಇಂದು ಉದ್ಘಾಟಿಸಿದ ನಂತರ ಮಾತನಾಡಿದರು. ಗಡಿ ನಿರ್ವಹಣೆಯಲ್ಲಿ ಹೊಸದಾಗಿ 4 ಹಂತದ ರಕ್ಷಣಾ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ನುಸುಳುವಿಕೆಗೆ ಅವಕಾಶ ಇರದ, ಸೋರಿಕೆ ರಹಿತ ಭದ್ರತಾ ಜಾಲ ರೂಪಿಸಲು ಅತ್ಯಾಧುನಿಕ ಬೇಲಿ, ಡ್ರೋನ್ ಮತ್ತು ರೆಡಾರ್ಗಳನ್ನು ಬಳಸಲಾಗುತ್ತಿದೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಗಡಿ ವಿಚಾರ ಪ್ರಸ್ತಾಪಿಸಿದ ಗೃಹ ಸಚಿವ ಅಮಿತ್ ಶಾ, ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ದೀರ್ಘಾವಧಿಯಿಂದ ನೆನೆಗೆ ಬುದ್ದಿಗೆ ಬಿದ್ದಿದ್ದಂತಹ ಅಂಶಗಳು ಕೊನೆಗೊಂಡಿವೆ. ಅಲ್ಲಿನ ರಾಜ್ಯ ಸರ್ಕಾರ ಗಡಿ ಬೇಲಿ ಹಾಕಲು 1 ವಾರದೊಳಗೆ ಅಗತ್ಯವಿರುವಂತಹ ಭೂಮಿಯನ್ನು ಒದಗಿಸಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಗೃಹ ಖಾತೆ ರಾಜ್ಯ ಸಚಿವರಾದಂತಹ ಹರ್ಷ ಸಾಂಗ್ವಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕದ ದಾವಣಗೆರೆಯಲ್ಲಿಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥಾನಂದ ಸ್ವಾಮೀಜಿ, ಸಂಸದರು ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಇಂಧನ ಬೆಲೆ ಏರಿಕೆ ನಡುವೆ ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಸಾಗಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಾರ್ಷಿಕ ವರದಿಯಲ್ಲಿ ತಿಳಿಸಲಾಗಿದೆ. ಮಾರ್ಚ್ 2026ಕ್ಕೆ ಮುಕ್ತಾಯಗೊಂಡ ಅವಧಿಯಲ್ಲಿ ಆರ್ಬಿಐನ ತಪಶೀಲು ಪತ್ರ ಶೇಕಡ 20.6% ಹೆಚ್ಚಳ ದಾಖಲಿಸಿದೆ. ದೇಶೀಯ ಬಂಡವಾಳ ಹೂಡಿಕೆ, ಚಿನ್ನ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಗಳಲ್ಲಿ ಉಂಟಾದ ಏರಿಕೆಯಿಂದಾಗಿ ಸ್ವತ್ತು ಪ್ರಮಾಣ ಹೆಚ್ಚಳ ಕಂಡಿದೆ. ಖಾತೆಗಳ ಮರುಮೌಲ್ಯಮಾಪನ, ನೋಟುಗಳ ವಿತರಣೆ, ಠೇವಣಿ ಹಾಗೂ ಇತರ ಅಂಶಗಳಿಂದ ಹೊಣೆಗಾರಿಕೆ ವಿಭಾಗ ಹೆಚ್ಚಳ ದಾಖಲಿಸಿದೆ. ಕಳೆದ ವರ್ಷ ಮಾರ್ಚ್ 31ಕ್ಕೆ 879.58 ಮೆಟ್ರಿಕ್ ಟನ್ಗಳಷ್ಟಿದ್ದಂತಹ ಚಿನ್ನ ಸಂಗ್ರಹ ಪ್ರಸ್ತುತ 880.52 ಮೆಟ್ರಿಕ್ ಟನ್ಗಳಷ್ಟಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತಾದ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದ ಸಚಿವರು, ಭಾರತ ಇದುವರೆಗೆ ಮಾಡಿದ ಎಲ್ಲಾ ಯುದ್ದಗಳಿಗಿಂತ ಈ ಕಾರ್ಯಾಚರಣೆ ವಿಭಿನ್ನವಾಗಿದ್ದು 4 ದಿನಗಳ ಒಳಗೆ ಪಾಕಿಸ್ತಾನವನ್ನು ಕದನ ವಿರಾಮಕ್ಕಾಗಿ ಯಾಚಿಸುವಂತೆ ಮಾಡಿತು ಎಂದು ವಿವರಿಸಿದ್ದಾರೆ. ಸ್ಮರಣ ಸಂಚಿಕೆಯಲ್ಲಿ ವೀರ ಯೋಧರ ವೈಯಕ್ತಿಕ ಅನುಭವಗಳನ್ನು ಹಾಗೂ ನಾಯಕತ್ವ, ಧೈರ್ಯ, ಒತ್ತಡಗಳ ನಡುವೆ ಬದ್ದತೆಯ ಪ್ರದರ್ಶನ ಮೊದಲಾದ ಒಳನೋಟಗಳನ್ನು ಒಳಗೊಂಡಿದೆ. ದೇಶದ ಸಾರ್ವಭೌಮತ್ವ ಹಾಗೂ ಸುರಕ್ಷತೆಗಾಗಿ ಇದು ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಎಲ್ಲಾ ತೈಲ ಶುದ್ದೀಕರಣ ಘಟಕಗಳು ಗರಿಷ್ಠ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲ ದಾಸ್ತಾನು ಸಾಕಷ್ಟು ಇದೆ ಎಂದು ಸರ್ಕಾರ ತಿಳಿಸಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿದಿನ 92,000 ಮೆಟ್ರಿಕ್ ಟನ್ಗಳಷ್ಟು ಎಲ್ಪಿಜಿ ಉತ್ಪಾದಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಮಾತನಾಡಿ, 270,000 ಮೆಟ್ರಿಕ್ ಟನ್ ಕಚ್ಚಾ ತೈಲ ಹೊತ್ತು ತರುತ್ತಿರುವಂತಹ ನಿಸೋಸ್ ಕೆರೋಸ್ ಎನ್ನುವ ವ್ಯಾಪಾರಿ ಹಡಗು ಹರ್ಮುಜ್ ಜಲಸಂಧಿಯನ್ನು ದಾಟಿದ್ದು ಜೂನ್ 3ರಂದು ವಿಶಾಖಪಟ್ಟಣಂಗೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ ಎರಡನೇ ದಿನದ ಸಂದರ್ಭದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ

0: ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆ ನಡೆಸಿದವು. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜಿಸುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ವಿವರವನ್ನು ನೀಡಿದರು. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಐ ಕಮಿಷನರ್ ಸಿಡಿಸಿಎ ಕಚೇರಿಗೆ ಇಂದು ಅವುಗಳನ್ನು ಹಸ್ತಾಂತರಿಸಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಭಾರತ 2680ಕ್ಕೂ ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಿದೆ. ಪರಿಶೀಲನೆಯ ನಂತರ ಆ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವೈಮಾನಿಕ ಹಾರಾಟಗಳಿಗೆ ಅನುಕೂಲವಾಗುವ ಮುಂದಿನ ತಲೆಮಾರಿನ ಹವಾಮಾನ ಮತ್ತು ಮಂಜು ಮಾಹಿತಿ ವ್ಯವಸ್ಥೆ ಸ್ಕೈಕಾಸ್ಟ್ ಅನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಉದ್ಘಾಟಿಸಿದರು. ಮಿಷನ್ ಮೌಸಮ್ ಉಪಕ್ರಮದ ಅಡಿ ಈ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಹವಾಮಾನ ಬದಲಾವಣೆಗಳ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಚಳಿಗಾಲದಲ್ಲಿ ತೀವ್ರ ಮಂಜು ಕವಿದ ವಾತಾವರಣದ ಸಂದರ್ಭದಲ್ಲಿ ಹಾರಾಟ ನಿರ್ವಹಿಸಲು ಈ ಮಾಹಿತಿ ನೆರವಾಗುತ್ತದೆ. ಈ ಹೊಸ ವ್ಯವಸ್ಥೆಯಿಂದ ವಿಮಾನ ಹಾರಾಟ ವಿಳಂಬ, ಬದಲಿ ಮಾರ್ಗ ಸೇರಿದಂತೆ ಪ್ರಯಾಣಿಕರಿಗೆ ಉಂಟಾಗುವ ಅನಾನುಕೂಲಗಳನ್ನು ತಡೆಗಟ್ಟಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಈ ನೂತನ ವ್ಯವಸ್ಥೆ ಗಾಳಿ, ತೇವಾಂಶ, ಮಂಜು ವಿನ್ಯಾಸ ಕುರಿತಂತೆ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೈಜ ವೇಳೆ ಮಾಹಿತಿಯನ್ನು ನೀಡುತ್ತದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಎರಡೂ ತಂಡಗಳಿಗೆ ಈ ಪಂದ್ಯ ನಿರ್ಣಾಯಕವೆನಿಸಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶಕ್ಕಾಗಿ ಗುಜರಾತ್ ಟೈಟನ್ಸ್ ಮೊದಲನೆಯ ಕ್ವಾಲಿಫೈನಲ್ನಲ್ಲಿ ರಾಜಸ್ಥಾನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸೋತು ಈ ಪಂದ್ಯ ಮೂಲಕ ಫೈನಲ್ಗೇರುವ ತವಕದಲ್ಲಿದೆ. ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಐಪಿಎಲ್ 2026ರ ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಸಂಖ್ಯಾ ಸಂರಚನೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ, ವಿಶ್ವದ ಅಭಿವೃದ್ಧಿಗೆ ಭಾರತ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ, ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 1,74,000 ಕ್ವಿಂಟಾಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಚೋರಾ ಚಿತ್ತ ಚೋರಾ ಚಿತ್ರದ ಗೀತೆಯನ್ನು

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಕೇಳಿ ಇನ್ನು ಮುಂದೆ ಲತಾ ಹಂಸಲೇಖಾ ಅವರು ಹಾಡಿರುವ ಅವನೇ ನನ್ನ ಗಂಡ ಚಿತ್ರದ ಗೀತೆಯನ್ನ. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು ಬರೆದಿರುವ ಈ ಗೀತೆಗೆ ಕೆವಿ ಮಹದೇವನ್ ಅವರ ಸಂಗೀತವಿದೆ.

0: ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇದೊಂದು ಪ್ರಕಟಣೆ. ಅರಕಲಗೂಡು ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ 135ನೇ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಹಬ್ಬ 2026 ಕಾರ್ಯಕ್ರಮವನ್ನು ಇದೇ ಮೇ 30ರಂದು ಶನಿವಾರ ಅರಕಲಗೂಡಿನ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಸಚಿವರು ಗಣ್ಯರು ಭಾಗವಹಿಸಲಿದ್ದು ಸಾಮಾಜಿಕ ನ್ಯಾಯ ಸಮಾನತೆ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳ ಕುರಿತು ವಿಶೇಷ ಉಪನ್ಯಾಸಗಳು ನಡೆಯಲಿವೆ. ಅರಕಲಗೂಡು ತಾಲೂಕಿನ ವಿವಿಧ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದು ಅರಕಲಗೂಡು ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟ ಪ್ರಕಟಣೆಯಲ್ಲಿ ತಿಳಿಸಿದೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಂಜುಳಾ ಗುರುರಾಜ್ ಹಾಗೂ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಜನಮದ ಜೋಡಿ ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ. ಈಗ ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ದಾವಣಗೆರೆಯ ಬಿಟಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಭಾರತದ ಗೌರವಾನ್ವಿತ ಉಪರಾಷ್ಟಪತಿಗಳ ಭೇಟಿ ಕುರಿತ ರೇಡಿಯೋ ವರದಿ.

Un batido. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಗೋಕರ್ಣ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಶಮಿತಾ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಕವಿರಾಜ್ ಅವರ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿತ್ತು. ಈ ಗೋಕರ್ಣ ಚಿತ್ರದಲ್ಲಿಯೂ ಉಪೇಂದ್ರ, ರಕ್ಷಿತಾ, ಶ್ವೇತಾ ಮೆನನ್ ಮತ್ತು ಅನೇಕರು ನಟಿಸಿದಂತಹ ಚಿತ್ರ ಇದು. 2003 ಬಿಡುಗಡೆಯಾದಂತಹ ಚಿತ್ರವಿದು.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆ, ಟಿಪ್ಪು, ರೀತಾ, ಬೆನ್ನಿ ದಯಾಲ್ ಅವರು ಹಾಡಿದಂತಹ ಗೀತೆಯನ್ನು ಬರೆದವರು ಕವಿರಾಜ್, ಪ್ರಕಾಶ್ ಕುಮಾರ್ ಜೀವಿ ಸಂಗೀತ ನೀಡಿದವರು. ಗಣೇಶ್ ಅವರ ಅಭಿನಯದ ಈ ಚಿತ್ರ 2010 ಬಿಡುಗಡೆಯಾದ ಚಿತ್ರ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

ಗೂಗ್ಲಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹರಿಚರಣ್ ಅಪೂರ್ವ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಪವನ್ ಒಡೆಯರ್ ಅವರ ಗೀತೆಗೆ ಜೋಶ್ವಾ ಶ್ರೀಧರ್ ಅವರ ಸಂಗೀತವಿತ್ತು. ಗೂಗ್ಲಿ ಚಿತ್ರ 2013 ಬಿಡುಗಡೆಯಾದ ಚಿತ್ರ. ಯಶ್ ಮತ್ತು ಕೃತಿ ಕರ್ಬಂದ ಮತ್ತು ಸಂಗಡಿಗರು ನಟಿಸಿದಂತಹ ಚಿತ್ರ.

ಪಾಂಡವರು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚೈತ್ರ, ಹರೀಶ್ ರಾಘವೇಂದ್ರ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತ ನೀಡಿದವರು. 2006 ಬಿಡುಗಡೆಯಾದ ಈ ಚಿತ್ರವನ್ನ ಚಿತ್ರದಲ್ಲಿ ನಟಿಸಿದವರು ಅಂಬರೀಶ್, ಗುರ್ಲಿನ್ ಚೋಪ್ರಾ, ಜಗ್ಗೇಶ್ ಮತ್ತು ಸಂಗಡಿಗರು.

ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 8:30 ಪ್ರಸಾರವಾಗಬೇಕಿದ್ದ ಭಾರತದ ಘನತೆವೆತ್ತ ಉಪರಾಷ್ಟಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ದಾವಣಗೆರೆ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದ ಕುರಿತ ಬಾನುಲಿ ವರದಿಯನ್ನು ಇಂದು ರಾತ್ರಿ 10:30 ಕೇಳುವಿರಿ.

ಶ್ರೋತೃಗಳೇ, ಮತ್ತೊಮ್ಮೆ ಗಮನಿಸಿ, ಈ ರಾತ್ರಿ 8:30 ಪ್ರಸಾರವಾಗಬೇಕಿದ್ದ ಭಾರತದ ಘನತೆವೆತ್ತ ಉಪರಾಷ್ಟಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ದಾವಣಗೆರೆ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದ ಕುರಿತ ಬಾನುಲಿ ವರದಿಯನ್ನು ಇಂದು ರಾತ್ರಿ 10:30 ಕೇಳುವಿರಿ.

ಟೋನಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ರವಿ ಮತ್ತು ನಾಗೇಂದ್ರ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ದೊಡ್ಡರಂಗೇಗೌಡ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಈ ಚಿತ್ರದಲ್ಲಿ ಅಂಬರೀಷ್, ಲಕ್ಷ್ಮಿ ಮತ್ತು ಸಂಗಡಿಗರು ನಟಿಸಿದಂತಹ ಚಿತ್ರ. 8:35 ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ

ಚೆಲ್ಲಾಟ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮುರಳಿ ಮೋಹನ್, ಶಮಿತಾ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಗೀತೆಯನ್ನ ಸಂಗೀತಕ್ಕೆ ಅಳವಡಿಸಿದವರು ಗುರುಕಿರಣ್ ಅವರು. ಗಣೇಶ್, ರೇಖಾ, ರಂಗಾಯಣ, ರಘು, ತುಳಸಿ, ಶಿವಮಣಿ ಮತ್ತು ಮುಂತಾದವರು ನಟಿಸಿದಂತಹ ಚಿತ್ರ 2006 ಬಿಡುಗಡೆಯಾದ ಚಿತ್ರವಿದೆ.

ಮಾನಸ ಸರೋವರ ಚಿತ್ರಕ್ಕೋಸ್ಕರ ಜಯಚಂದ್ರನ್ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಎಂಎನ್ ವ್ಯಾಸರಾವ್ ಅವರ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. 1982 ಬಿಡುಗಡೆಯಾದ ಈ ಚಿತ್ರದಲ್ಲಿ ಶ್ರೀನಾಥ್, ಪದ್ಮಾ ವಾಸಂತಿ, ರಾಮಕೃಷ್ಣ, ಜಯ ಜಗದೀಶ್ ಮತ್ತು ಸಂಗಡಿಗರು ನಟಿಸಿದಂತಹ ಚಿತ್ರವಿದು. ಈ ಗೀತೆಯೊಂದಿಗೆ ಇಂದಿನ ಸಿರಿಗಂಧ ಕಾರ್ಯಕ್ರಮ ಮುಗಿಯಿತು.

ಕೇಳಿ ಇನ್ನು ಮುಂದೆ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರು ಬರೆದಿರುವ ಗೀತೆ ಬಂಗಾರದ ಜಿಂಕೆ ಚಿತ್ರದ್ದು. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

ಈಗ ಕೇಳಿ ಎಸ್ ಜಾನಕಿಯವರು ಹಾಡಿರುವ ಬಯಲುದಾರಿ ಚಿತ್ರದ ಗೀತೆಯನ್ನ. ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿರುವ ಸಿಬಿಐ ಶಂಕರ್ ಚಿತ್ರದ ಗೀತೆ ಇದು. ಗೀತೆ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ

ಜಿ ಉದಯಶಂಕರ್ ಅವರು ಗೀತೆಯನ್ನು ಬರೆದಿರುವ ದೇವರ ಗುಡಿ ಚಿತ್ರದ ಗೀತೆ ಇದು. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಎಸ್ ಜಾನಕಿ ಅವರು ಹಾಡಿರುವ ಎರಡು ಕನಸು ಚಿತ್ರದ ಗೀತೆಗೆ ಸಂಗೀತ ರಾಜನ್ ನಾಗೇಂದ್ರ ಅವರದು.

ಆಕಾಶವಾಣಿ ಹಾಸನ. ಈಗ ಸಮಯ 10:30 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ದಾವಣಗೆರೆಯ ಬಿಟಿಟಿ ಕಾಲೇಜಿನ 85ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳ ಭೇಟಿ ಕುರಿತ ರೇಡಿಯೋ ವರದಿ ಪ್ರಸಾರವಾಗುವುದು.

0: ಆಕಾಶವಾಣಿ
1: ಈಗ ಕೇಳಿ ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ ವಿಶ್ವವಿದ್ಯಾಲಯ ಬಿಡಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ 75 ವರ್ಷದ ಅಮೃತ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ.